ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 22 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 12 ತಾರೀಕು ಶುಕ್ರವಾರ. ಈಗ ಸಮಯ 5:58:36. ಎಫ್ಎಂ ರೈನ್ಬೋದ ಎಲ್ಲಾ ಕೇಳುಗರಿಗೂ ಶುಭೋದಯ. ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರಾ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:20 ಈ ಬೆಳಗ್ಗೆ ನಿಮ್ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಈ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಜನೆ ಕಾರ್ಯಕ್ರಮ. 6:50 ಕನ್ನಡ ರತ್ನಭಂಡಾರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. 7:15 ಕೇಳಲಿದ್ದೀರಿ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುವವರು ಡಾ ಎಸ್ಬಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ. 8:00 ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 8:30 ಹಲೋ ಕರ್ನಾಟಕ ಕಾರ್ಯಕ್ರಮ. 9:00

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಮಾತಿಗೆ ಹಾಕೋಣ ಬ್ರೇಕ್ ಮೆದುಳಿಗೆ ಕೊಡೋಣ ಟಾಸ್ಕ್
3: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
3: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3

ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:11:59. ಇದು ಭಕ್ತಿ ರಸದಲ್ಲಿ ಮೆಂದೇಳುವಂತಹ ಸಮಯ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಾದಾರ್ಚನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಭ ಶುಕ್ರವಾರದ ಈ ದಿನದ ಬೆಳಿಗ್ಗೆ ನಾದಾರ್ಚನೆಯಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಉಡುಪಿ ಜಿಲ್ಲೆಯ ಕಮಲಶಿಲೆ ದೇವಸ್ಥಾನಕ್ಕೆ. ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಅದರ ಇತಿಹಾಸ ಪುರಾಣ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ಬಿ ಆರ್ ಛಾಯಾ ಹಾಗೆ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನ ಕೇಳಿದ್ರಿ. ನಾದಾರ್ಜುನೆಯಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಕರಾವಳಿಯ ಪುಣ್ಯಕ್ಷೇತ್ರ ಶ್ರೀಕ್ಷೇತ್ರ ಕಮಲಶಿಲೆ ದೇವಸ್ಥಾನದ ಬಗ್ಗೆ. ಹಸಿರು ಪ್ರಕೃತಿಯ ಮಡಿಲು, ಪಕ್ಕದಲ್ಲೇ ಜುಳುಜುಳು ಹರಿಯೋ ನದಿ, ಅದರ ನಡುವೆ ನೆಲೆ ನಿಂತಿರೋ ಜಗನ್ಮಾತೆ. ಸೊ ನಾವು ಮಾತಾಡ್ತಾ ಇರೋದು ಉಡುಪಿ ಜಿಲ್ಲೆ ಕುಂದಾಪುರದ ಹತ್ತಿರ ಇರುವಂತಹ ಪ್ರಸಿದ್ಧ ದೇವಸ್ಥಾನ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಕಮಲಶಿಲೆ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ದೇವಿಯ ಮೂರ್ತಿ ಅನ್ನೋದು ನಾವು ಕಾಣೋಕೆ ಸಿಗೋದಿಲ್ಲ. ಬದಲಾಗಿ ಮೂರ್ತಿಯ ಬದಲಾಗಿ ಕಮಲದ ಹೂವಿನ ಆಕಾರದ ನೈಸರ್ಗಿಕ ಶಿವಲಿಂಗವನ್ನು ನೋಡಬಹುದು. ಈ ಲಿಂಗದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಮೂವರು ಸಮ್ಮಿಲನಗೊಂಡಿದ್ದಾರೆ ಅನ್ನೋದು ಅಲ್ಲಿನ ನಂಬಿಕೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
6: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ವೆಲ್ಕಮ್ ಬ್ಯಾಕ್ ಟು ನಾದಾರ್ಚನೆ ಕಾರ್ಯಕ್ರಮ. ನಾದಾರ್ಚನೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ. ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಇದೆ, ಅದು ಸಂಜೆ ನಡೆಯುವಂತಹ ಸಲಾಂ ಪೂಜೆ. ಮೈಸೂರಿನ ಅರಸರಾಗಿದ್ದಂತಹ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ಈ ಪೂಜೆ ಒಂದು ರೀತಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಅಂತ ಕೂಡ ಹೇಳಬಹುದು. ಇನ್ನು ದೇವಸ್ಥಾನದ ಸಮೀಪನೇ ಇರುವಂತಹ ಸುವರ್ಣ ಗುಹೆ ಅನ್ನ ಕೂಡ ಮರೆಯೋಕ್ಕಾಗಲ್ಲ. ಋಷಿಮುನಿಗಳ ತಪೋಭೂಮಿಯಾಗಿರುವಂತಹ ಈ ಗುಹೆ ದೈವಿಕವಾಗಿ ಕಾಶಿಗೆ ಸಂಪರ್ಕವನ್ನು ಹೊಂದಿದೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಇನ್ನು ಕಮಲಶಿಲೆ ಅಂದ ತಕ್ಷಣ ಅಲ್ಲಿನ ಅನ್ನದಾನ ಪ್ರಸಾದವನ್ನು ಕೂಡ ನಾವು ಮರೆಯೋಕ್ಕೆ ಆಗಲ್ಲ. ಅಲ್ಲಿನ ಅನ್ನದಾನವನ್ನ ರುಚಿಯನ್ನ ಸವಿದವರೇ ಬಲ್ಲರು.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಿದ್ಯಾಭೂಷಣ ಅವರ ಧ್ವನಿಲಿದಂತಹ ಎರಡು ಭಕ್ತಿಗೀತೆಯನ್ನ ಕೇಳಿದ್ರಿ. ಶುಭ ಶುಕ್ರವಾರದ ಹಿಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕಮಲಶಿಲೆ ದೇವಸ್ಥಾನದ ಬಗ್ಗೆ. ಹಾಗೆ ಈ ದೇವಾಲಯದ ಪಕ್ಕದಲ್ಲಿ ಹರಿಯುವಂತಹ ಪವಿತ್ರ

ಕುಬ್ಜ ನದಿಗೆ ಕೂಡ ಅದರದ್ದೇ ಆದಂತಹ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ಶಿವನ ಆಸ್ಥಾನದ ನರ್ತಕಿಯಾದ ಪಿಂಗಳೆ ಪಾರ್ವತೀದೇವಿಯ ಶಾಪದ ಕಾರಣದಿಂದ ಕುಬ್ಜೆಯಾಗಿ ಭೂಮಿಯಲ್ಲಿ ಜನಿಸಬೇಕಾಯಿತು. ತನ್ನ ಶಾಪ ವಿಮುಕ್ತಿಗಾಗಿ ಆಕೆ ಅಲೆದಾಡುತ್ತಾ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡ್ತಾಳೆ. ಆಕೆಯ ಕಠಿಣ ತಪಸ್ಸಿಗೆ ಮೆಚ್ಚಿದಂತಹ ದೇವಿ ಆಕೆ ಸ್ನಾನ ಮಾಡಿದ ನದಿಗೆ ತನ್ನ ಹೆಸರನ್ನು ಅಂದರೆ ಕುಬ್ಜ ಎಂತ ನಾಮಕರಣವನ್ನು ಮಾಡ್ತಾಳೆ. ಅಂದಿನಿಂದ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಭಕ್ತರ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ.

0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಲಿದ್ದಂತಹ ಈ ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸಮಯ ಇನ್ನೇನು 6:50 ಆಗ್ತಾ ಇದೆ. 6:50ಕ್ಕೆ ಸರಿಯಾಗಿ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಕಾದಂಬರಿ ಲೋಕದ ದೊಡ್ಡ ಹೆಸರು, ಮೂಲತಃ ಉಡುಪಿ, ಬಹುಕಾಲ ಮುಂಬೈನಲ್ಲಿ ಇದ್ದುಕೊಂಡೇ ಕನ್ನಡ ಕ್ಷೇತ್ರಕ್ಕಾಗಿ ದುಡಿದವರು ವ್ಯಾಸರಾಯ ಬಲ್ಲಾಳ. ನಿರಂತರ ಅಧ್ಯಯನಶೀಲರು, ಪತ್ರಿಕೋದ್ಯಮ, ಚಲನಚಿತ್ರ ರಂಗದಲ್ಲೂ ಕೆಲಸ ಮಾಡಿದವರು ವಿಚಾರವಾದಿ ವ್ಯಾಸರಾಯ ಬಲ್ಲಾಳ ಅವರ ಧ್ವನಿಯನ್ನ ಕೇಳೋಣ.
4: ನನಗೂ ಶಿಕ್ಷಣದ ಅವಕಾಶ ಮೆಟ್ರಿಕ್ ನ ಮುಂದೆ ಸಿಗ್ಲಿಲ್ಲ. ಕಾರಣ, ಒಂದು, ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾನ್ ಪರೀಕ್ಷೆ ಮಾಡಿಕೊಂಡು ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ರು. ಆದ್ರೆ ಅವರಿಗೆ ಒಂದು 2-3 ವರ್ಷ ಆದ್ಮೇಲೆ ಅನುವಾದಗಳನ್ನ, ಇಂಗ್ಲಿಷ್ ನಿಂದ ಅನುವಾದಗಳನ್ನ ನಿಭಾಯಿಸಿದ ಆಗೋದಿಲ್ಲ ಅಂತ ಹೇಳಿ ಅವ್ರು ಕೆಲಸ ಕಳೆದುಕೊಂಡ್ರು. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ತಮ್ಮನಿಗೆ ಅನಾರೋಗ್ಯ ಆಗಿ ಒಂದು 4 ವರ್ಷ ಕಾಲ ಬಹಳ ಕಷ್ಟಪಟ್ಟು ಈ ಸನ್ನಿವೇಶದಲ್ಲೇ ನಾನು ಮೆಟ್ರಿಕ್ ಮುಗಿಸಿದ್ದು. ಅದಕ್ಕೆ ನಾನು ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನಾದ್ರೂ ಕೆಲಸ ಹುಡುಕ್ಬೇಕಂತ ಹೇಳಿದಾಗ ಅದು 2ನೇ ಮಹಾಯುದ್ಧದ ಪೂರ್ವದ ಡಿಪ್ರೆಷನ್ ದಿವಸಗಳು. ಕೆಲಸ ಸಿಗೋದು ಕೂಡ ಕಷ್ಟ ಆಯ್ತು. ಒಂದು 20 ರೂಪಾಯಿ ಕೆಲಸ ಸಿಗ್ಬೇಕಂತ ಹೇಳಿ 2 ವರ್ಷ ಕಾಲ ಧರ್ಮಕ್ಕೆ ಯಾವ ಪ್ರತಿಫಲವಿಲ್ಲದೆ ದುಡ್ಡಿದ್ದೆ ನಾನು. ಆದ್ರೆ ಒಂದು ಅವಕಾಶ ನನಗೆ ಸಿಗ್ತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ಒಳ್ಳೆಯ ಮುನ್ಸಿಪಲ್ ಗ್ರಂಥಾಲಯ ಇತ್ತು. ಅಲ್ಲಿ ಒಳ್ಳೆಯ ಗ್ರಂಥ ಸಂಗ್ರಹ ಕೂಡ ಇತ್ತು. ನನಗೆ ಪಾಶ್ಚಿಮಾತ್ಯ ಸಾಹಿತ್ಯದ ಸಂಪರ್ಕ ಹೆಚ್ಚು ತಂದುಕೊಳ್ಳಲು ಸಾಧ್ಯವಾದದ್ದು ಅಲ್ಲೇ. ಅಂದ್ರೆ ಸ್ಕಾಟ್ಲೆಂಡ್ ಅಲ್ಲಿ ಜಾಯಿಸಿದ ತನಕ ನಾನು ಓದ್ಲಿಕ್ಕೆ ಅವಕಾಶ ದೊರಕಿದ್ದು ಆ ಸಂದರ್ಭದಲ್ಲಿ. ನನ್ನ 15ನೇ ವರ್ಷದಲ್ಲೇ ಒಂದು ಕತೆ ಬರೆದಿದ್ದೆ. ಅದನ್ನ ಬೆಂಗಳೂರಿನ ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಇತ್ತು ಆ ಕಾಲದಲ್ಲಿ. ಅದು ಪ್ರಕಟಿಸಿತ್ತು. ಅದು ಸ್ವಲ್ಪ ಸ್ಫೂರ್ತಿ ಕೊಟ್ಟದ್ದು ಅದೇಂತ ಹೇಳಿ ಕಾಣುತ್ತೆ. ನಾನು ಮುಂಬೈ ಓದ್ದು 1944 ಅಂದ್ರೆ 39 ಮೆಟ್ರಿಕ್ ಮುಗಿಸಿದ್ದೆ. ಮತ್ತೆ 5 ವರ್ಷ ಕಾಲ 2 ವರ್ಷ ಧರ್ಮಾರ್ಥ ದುಡಿಗೆ, ಮತ್ತೊಂದು 2-3 ವರ್ಷ ಕಾಲ ಜಿಲ್ಲಾ ಬೋರ್ಡ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು 20 ರೂಪಾಯಿ ಸಂಬಳ ಇತ್ತು. ಆಮೇಲೆ ಅದು ಕ್ಲಾರ್ಕ್ ಆಗಿ 30 ರೂಪಾಯಿ ಸಂಬಳಕ್ಕೆ ಬಂತು. ಮೊದಲನೇ ಪ್ರಜ್ಞೆ 1931 15ನೇ ವರ್ಷದಲ್ಲಿ ಕಷ್ಟವಾದದ್ದು ಒಂದು ಕತೆ. 51 ವರ್ಷ ಕಾಲ ಮುಂಬೈಯಲ್ಲಿ ಕಳೆದಿದ್ದೇನೆ. ನನ್ನ ಸೃಜನಶೀಲ ಪ್ರವೃತ್ತಿಗೆ ಪೋಷಣೆ ದೊರಕಿದ್ದು, ಅನುಭವ ಪ್ರಪಂಚ ವಿಸ್ತಾರವಾದದ್ದು ಎಲ್ಲ ಮುಂಬೈಯಲ್ಲಿ. ಆದರೂ ನನ್ನ ಬಾಲ್ಯ ದಕ್ಷಿಣ ಕನ್ನಡದಲ್ಲಿ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ. ಈ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನನ್ನ ತಿಳುವಳಿಕೆ ಬೆಳೆ ತೊಡಗಿದಂದಿನಿಂದ ಈ ಸಂಪ್ರದಾಯಗಳೆಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ತೋರಿದ್ದೆ ಪ್ರಾಯಶಃ ನನ್ನ ಸೃಜನಶೀಲ ಪ್ರವೃತ್ತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳಿ ನಾನು ತಿಳಿದಿದ್ದೇನೆ.
3: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಕೇಳಿದ್ದು ವ್ಯಾಸರಾಯ ಬಲ್ಲಾಳರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸಮಯ ಆಗಿದೆ 6:54:28 6:55 ಸರಿಯಾಗಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಐಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಅಥ ವಾರ್ತಾಃ. ನವದೆಹಲ್ಯಾಂ ನೀತಿ ಆಯೋಗಸ್ಯ ಶಾಸಿ ಪರಿಷದ್ ಉಪವೇಶನಸ್ಯ ಅಧ್ಯಕ್ಷತಾಂ ಕೂರ್ವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಯದಾ ವಿಶ್ವಸ್ಯ ಪ್ರಮುಖಾಃ ಅರ್ಥವ್ಯವಸ್ಥಾಃ ಆರ್ಥಿಕ ಸಮಾಹ್ವಾನಾನಾಂ ಸಾಮುಖ್ಯಂ ಕುರ್ವಂತಃ ಸಂತಿ ತಸ್ಮಿನ್ ಕಾಲೇ ಅಪಿ ಭಾರತಸ್ಯ ವಿಕಾಸ ಯಾತ್ರಾ ವಿಶ್ವಂ ಅವಿರತಂ ಪ್ರೇರಯತಿ. ತೇನ ಊರ್ಜಾ ಕ್ಷೇತ್ರೇ ವೈಶ್ವಿಕ ಉತ್ಕೃಷ್ಟ ಪದ್ಧತೀನಾಂ ಸ್ವೀಕರಣಾಯ ಆತ್ಮನಿರ್ಭರತಾಂ ಪ್ರತಿ ದೇಶಸ್ಯ ಸಂಕಲ್ಪಂ ದೃಢಯಿತುಂ ಬಲಂ ಪ್ರದತ್ತಂ. ಪ್ರಧಾನಮಂತ್ರಿಣಾ ರಾಜ್ಯಾನಿ ಏಕಂ ಮಂಡಲಂ ಏಕಃ ಉತ್ಪಾದಃ ODOP ತಥಾ ರಕ್ಷಾ ನಿರ್ಮಾಣ ಕ್ಷೇತ್ರೇ ನಿರ್ಯಾತೋನ್ಮುಖ ನೀತೀನಾಂ ವಿಕಾಸಾಯ ಪ್ರೇರಿತಾನಿ. ಅಸ್ಯ ವರ್ಷಸ್ಯ ಮುಖ್ಯ ವಿಷಯೋ ವಿಕಸಿತ ಭಾರತ್ @2047 ಕೃತೆ ಸಮಾವೇಶಿ ಮಾನವ ವಿಕಾಸಃ ಆಸೀತ್. ನೀತಿ ಆಯೋಗಸ್ಯ ಉಪಾಧ್ಯಕ್ಷೇಣ ಅಶೋಕ್ ಲಾಹರಿ ಮಹೋದಯೇನ ಸಬಲಂ ಪ್ರೋದೀರಿತಂ ಯತ್ ಸುಶಿಕ್ಷಿತ ಕೌಶಲಯುಕ್ತ ಚ ಜನಸಂಖ್ಯಾ ಏವ ದೇಶಸ್ಯ ಸಫಲತಾಯಾಃ ಮಾರ್ಗೋ ವರ್ತತೆ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಅದ್ಯಾರಭ್ಯ ಉತ್ತರಾಖಂಡಸ್ಯ ದ್ವಿದಿವಸೀಯ ಅಧಿಕಾರಿಕ ಪ್ರವಾಸೆ ಭವಿಷ್ಯತಿ. ಅಸ್ಮಿನ್ ಪ್ರವಾಸೆ ರಾಷ್ಟ್ರಪತಿ ದೆಹರಾದೂನ್ ಸ್ಥಿತೆ ಭಾರತೀಯ ಸೈನ್ಯ ಅಕಾದೆಮಿ ಇತ್ಯಸ್ಯ 58th ನಿಯಮಿತ ಪಾಠ್ಯಕ್ರಮಸ್ಯ ನಿರೀಕ್ಷಣ ವಿಧಾಸ್ಯತಿ. ಭಾರತಸ್ಯ ಖರೀಫ್ ವಪನರ್ತೌ ಪ್ರವಿಷ್ಟೆ ಸತಿ ತೈಲ ಬೀಜ ಕೃಷೇ ಅನುಸಂಧಾನ ಆಧಾರಿತ ಜ್ಞಾನಂ ಕೃಷಕಾಣಾಂ ಚಲತೂರ ಭಾಷೆ ಪ್ರದಾತುಂ ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ನಾಮ್ನಿ ವಾಟ್ಸ್ಆಪ್ ಆಧಾರಿತ ಎಐ ಪರಾಮರ್ಶ ಸೇವಾ ಪ್ರಕಟೀಭೂತ. ಅತ್ರಾವಧೇಯಂ ಯತ್ ಕೃಷಿ ಕೃಷಕ ಕಲ್ಯಾಣ ಮಂತ್ರಾಲಯೇನ ಪ್ರಖ್ಯಾಪಿತಂ ಯತ್ ಅನಯಾ ನೂತನ ವ್ಯವಸ್ಥೆಯ ಭಾರತಸ್ಯ ಕೋಪಿ ತೈಲ ಬೀಜ ಕೃಷಕಃ ಕೇವಲಂ ವಾಟ್ಸ್ಆಪ್ ಮಾಧ್ಯಮೇನ ನಿಃಶುಲ್ಕಂ ವಿಶ್ವಸನೀಯಂ ತತ್ಕ್ಷಣಂ ಚ ಸಸ್ಯ ಸಂಬದ್ಧಂ ಪರಾಮರ್ಶಂ ಸ್ವಭಾಷೆಯ ಸಾರಲ್ಯೇನ ಪ್ರಾಪ್ತುಂ ಶಕ್ನೋತಿ. ಫಿನ್ಲ್ಯಾಂಡ್ ದೇಶೇ ಆಯೋಜಿತಾಯಾಂ ಕುಂತರಾಂತ ವಾರ್ತಾಯಾಂ ಭಾಗಂ ಗೃಹಣನ್ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಚಿಂತಾಂ ಪ್ರಕಟಯನ್ ಅಬ್ರವೀತ್ ಯತ್ ಪ್ರಚಲ್ಯಮಾನಾಃ ವೈಶ್ವಿಕಾಃ ಸಂಘರ್ಷಾಃ ಸ್ವಕ್ಷೇತ್ರಾದ್ ಬಹಿರಪಿ ವಿಶ್ವಸ್ಯ ಉಪರಿ ಭಾರಂ ವರ್ಧಯಂತಿ. ತೇನ

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
5: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
4: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
5: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
6: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
5: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ

0: ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ ಆಗಿದೆ 7:39. ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಇನ್ನೇನು 7:05 ಆಗಲಿದೆ. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಯೊಂದಿಗೆ ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ

0: ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಮಕ್ಕಳದ್ದು ಈ ಖಾತೆಯನ್ನು ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1 ರಿಂದ ಮುಂದೆ ಬರುವ March 31 ವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ 1/2 ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನು ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ, 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002ರಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕರಾಜು.
5: ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಇಂದ ಜೆನ್ ನೆಕ್ಸ್ಟ್ ಕೌಶಲ್ಯಾನ್ ಎಂಬ ಒಂದು ಉದ್ಯೋಗ ವೃತ್ತಿ ಮತ್ತು ಉದ್ಯಮಕ್ಕೆ ಸಿದ್ಧಗೊಳಿಸುವುದಕ್ಕಾಗಿ ಒಂದು ತರಬೇತಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಇದು ಇನ್ಫೋಸಿಸ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಪಿಯುಸಿ ಡಿಗ್ರಿ ಡಿಪ್ಲೊಮೋ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿರುವ 18-29 ವರ್ಷದ ಯುವಕ ಯುವತಿಯರು ಅರ್ಜಿ ಸಲ್ಲಿಸಬಹುದು. ಪ್ರತಿ ಬ್ಯಾಚ್ ನಲ್ಲಿ 30 ಜನಕ್ಕೆ ಅವಕಾಶ ಇದೆ. ಇದು 30 ದಿನದ ವಸತಿ ಸಹಿತ ತರಬೇತಿ, ಸಂಪೂರ್ಣವಾಗಿ ಉಚಿತವಾದ ತರಬೇತಿ. ಇದು ತರಬೇತಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಉದ್ಯೋಗ ಪ್ಲೇಸ್ಮೆಂಟ್ ಮಾರ್ಗದರ್ಶನ ಸಹಾಯ ನೀಡಲಾಗುತ್ತದೆ. ಜೊತೆಗೆ 10 ದಿನದ ಉದ್ಯಮಕ್ಕೆ ಸಜ್ಜುಗೊಳಿಸುವ ತರಬೇತಿ ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
0: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
7: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
6: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
7: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
6: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
7: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
6: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
8: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
9: ನಮಸ್ತೆ.
8: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ, ಒಂದು ಜಾಗೃತಿಯನ್ನ ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
9: ಐಎಲ್ಒ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
8: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
9: ಹೌದು, ಮೊದಲಿಗೆ ಕೇವಲ 14 ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14 ವರ್ಷದಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲಕಾರ್ಮಿಕರು ಅಂತಿದ್ರು, ಈಗ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
8: ಆದ್ರೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೆ ಇದ್ದೀವಿ. ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು, ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದ್ರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
9: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18 ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂತ ರೀತಿಯಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
8: ತಿಂಗಳಲ್ಲ
9: ನಿರಂತರವಾಗಿ
8: 27 ದಿನ
9: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
8: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
9: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದೋ ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೀವಿ ಅನ್ನುವಂತ.
8: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ

0: ನಡೆಯತ್ತೆ.
1: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರ್ಬೋದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ 155214, ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮ್ಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದ್ಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
0: ಮಗುವಿನ
1: ಮನಸ್ಸಿಗೆ ಆಘಾತ ಆಗಬಾರದು, ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ್ದು ಕ್ರಮಗಳಾಗ್ತದೆ.
0: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
1: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
0: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
1: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರೂ ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ, ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲಾಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದ್ರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
0: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
1: ಅವ್ರಿಗೂ ಇದೆ, ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ, ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನು ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ, ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ, ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
0: ಇಂತಹ ಘಟನೆಗಳು ಏನಾದ್ರೂ ಕಂಡು ಬಂದಿದೆಯಾ?
1: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ, ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
0: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ, ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಕಾಲ್ ಮಾಡಿ ದೂರನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214 ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ

0: ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
1: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ.
2: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
4: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
5: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
5: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
6: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
7: ಅಥವಾ ಕಾಲ್ 9916253458.
8: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
9: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
8: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
9: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
8: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
10: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
9: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಜನಕ್ಕೆ
1: ಸಾಹಿತ್ಯ ಸಂಗೀತ ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
1: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.
4: ಆನಂದಮಯ ಈ ಜಗ ಹೃದಯ.
5: ಸಮಯ ಆಗಿದೆ 7:34. 7:35 ಸರಿಯಾಗಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ಧತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೊ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ಧ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ಧಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟ್ರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ

0: ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು, ಅಂತಾರಾಷ್ಟ್ರೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟುಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ಧತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ಧತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವಾ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲ ಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ

ಿದ್ದಂತಹ 2500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟ್ರದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆದಿರುವಂತಹ ಆಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲ ಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:41. ಇದು ಭಾವಸ್ಪಂದನದ ಸಮಯ. ಭಾವಸ್ಪಂದನದಲ್ಲಿ ಭಾವಗೀತೆಗಳ ಈ ಯಾನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಭಾವಸ್ಪಂದನದಲ್ಲಿ ಮೊದಲಿಗೆ ಕೇಳಿ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ರಚನೆಯ ಈ ಭಾವಗೀತೆ, ಆರತಿ ಆನಂದ್ ಅವರ ಧ್ವನಿಯಲ್ಲಿ.

ಬಿ ಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ ಭಾವಗೀತೆಯನ್ನು ಕೇಳಿದ್ರಿ, ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ. ಈಗ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಈ ಭಾವಗೀತೆ ನಿಮಗಾಗಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ, ನಮಸ್ಕಾರ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲು. ಸ್ಟುಡಿಯೋ ಕ್ಲಾಕಲ್ಲಿ ಸಮಯ ಆಗಿದೆ 8:20:20. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ನಿಮ್ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಹಲೋ ಕರ್ನಾಟಕದಲ್ಲಿ ಸ್ವಲ್ಪ ಮಾತುಕತೆ ಜೊತೆ ಸಾಕತ್ತಾಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ. ಇವತ್ತು ನಾವು ಏನ್ ಮಾತಾಡ್ತಾ ಇದೀವಿ ಹಲೋ ಕರ್ನಾಟಕದಲ್ಲಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಾ ಇರ್ತೀರಿ. ಎಸ್, ಬೆಳಗಿನ ಹವ್ಯಾಸಗಳ ಬಗ್ಗೆ ಅಂದ್ರೆ ಮಾರ್ನಿಂಗ್ ಹ್ಯಾಬಿಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಎಸ್, ಬೆಳಗ್ಗೆ ಎದ್ದ ತಕ್ಷಣ ಒಬ್ಬೊಬ್ಬರಿಗೆ ಒಂದೊಂಥರ ಅಭ್ಯಾಸ ಇರುತ್ತೆ. ಯಾವ ಅಭ್ಯಾಸ ಒಳ್ಳೆಯದು, ಯಾವ ಅಭ್ಯಾಸ ಕೆಟ್ಟದು, ನಿಮ್ಗೇನು ಅನಿಸುತ್ತೆ? ಸೊ ನೀವು ಯಾವ ಅಭ್ಯಾಸನ ರೂಢಿ ಮಾಡ್ಕೊಂಡಿದ್ರಾ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013 ಬೇಗ ಬೇಗ ನಿಮ್ಮ ಸಂದೇಶಗಳು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯೂನ್, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಹಲೋ ಕರ್ನಾಟಕದಲ್ಲಿ ನಾವು ಕೇಳ್ತಾ ಇದೀವಿ ಸಖತ್ತಾಗಿರುವಂತಹ ಹಾಡು, ಹಾಗೆ ಮಾತುಕತೆ ನಡೀತಾ ಇದೆ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಹಾಡಾಗಿತ್ತು ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಗೀತೆ ಕೂಡಿಟ್ಟ. ಗೀತೆನ ಹಾಡಿದ್ದು ಸೋನು ನಿಗಮ್, ಹಾಗೆ ಸುನೀತಾ ಗೋಪರಾಜು ಅವರು, ಪೀರ್ ಅವರ ಸಾಹಿತ್ಯಕ್ಕೆ ವಿಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವೆತ್ತು. ನಂತರ ನೀವು ಕೇಳಿದ್ರಿ ಸೋನು ನಿಗಮ್ ಅವರ, ಕ್ಷಮಿಸಿ, ಹರಿಚರಣ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಗೂಗ್ಲಿ ಚಿತ್ರದ ಏನೋ ಏನೋ ಆಗಿದೆ ಅನ್ನುವಂತಹ ಹಾಡು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೋಶುವಾ ಶ್ರೀಧರ್ ಅವರ ಸಂಗೀತ ನಿರ್ದೇಶನವೆತ್ತು. ಇನ್ನು ನಾವು ಮಾತಾಡ್ತಾ ಇದ್ವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾರ್ನಿಂಗ್ ಹ್ಯಾಬಿಟ್ಸ್ ಅಥವಾ ಬೆಳಗಿನ ಅಭ್ಯಾಸಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭ್ಯಾಸ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು ಒಬ್ಬರ ಅಭ್ಯಾಸ, ಆದರೆ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ನ ಓದಲೇಬೇಕು ಅನ್ನೋದು ಕೆಲವರದ್ದು ಹ್ಯಾಬಿಟ್ ಆಗಿರುತ್ತೆ. ಇನ್ನು ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದಿಲ್ಲ ಅಥವಾ ಟೀ ಕುಡ್ದಿಲ್ಲ ಅಂತ ಹೇಳಿದ್ರೆ ಮೈಂಡ್ ಸ್ವಿಚ್ ಆನ್ ಆಗೋದೇ ಇಲ್ಲ ಅಂತ ಕೂಡ ಕೆಲವರು ಇರ್ತಾರೆ. ಎಸ್, ನೀವು ಯಾವ ಥರ ಕ್ಯಾಟಗರಿ ಮನುಷ್ಯರು ಅನ್ನೋದನ್ನು ನಮಗೆ ಬರೆದು ಕಳಿಸಿ. ಎಸ್, ನಿಮಗೆ ಬೆಳಗ್ಗೆ ಏನು ಬೇಕು ಎದ್ದ ತಕ್ಷಣ ಅನ್ನೋದು ನಮಗೆ ಬೇಗ ಬೇಗ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480909013 9408091013 9408091013

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು.
3: ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಹಲೋ, ಕರ್ನಾಟಕದಲ್ಲಿ ಸಾಕತ್ತಾಗಿರುವಂತಹ ಹಾಡನ್ನ ಕೇಳ್ತಾ ಹಾಗೆ ಮಾತಾಡ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಹಾಡಾಗಿತ್ತು ಅಣ್ಣ ಬಾಂಡ್ ಚಿತ್ರದ ಬೋಣಿಯಾಗದ ಹೃದಯಾನ ಅಂತ ಹಾಡಿದ್ದು ಟಿಪ್ಪು ಅವರು. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿಹಾರಿ ಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಹೂಚೆಂಡು ಹುಡುಗಿ ಅನ್ನುವಂಥದ್ದು ಸೂಪರ್ ಗೀತೆ, ಹರಿಕೃಷ್ಣ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಬುಲ್ಬುಲ್ ಚಿತ್ರದ ಹಾಡಾಗಿತ್ತು. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿಹಾರಿ ಕೃಷ್ಣ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಬೆಳಗ್ಗೆ ಆದ ತಕ್ಷಣ ಟೀ ಬೇಕೇ ಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು 5116 ಶುಭ ಮುಂಜಾನೆ ಅಂತ ಕಳಿಸಿದ್ದಾರೆ, ಆದರೆ ಹೆಸರನ್ನು ಕಳಿಸೋದಕ್ಕೆ ಮರೆತು ಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗನ್ನೂರು ಗ್ರಾಮ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿ, ನಾವು ರೈತರಾಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ದನ ಕರುಗಳ ಸಗಣಿ ಕೆಲಸ ಮಾಡಿ ನಂತರದಲ್ಲಿ ಟೀ ಕುಡಿದ್ರೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವರವ್ರದ್ದೇ ಆದಂಥ ಒಂದೊಂದು ರೊಟೀನ್ ಇರುತ್ತೆ, ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಸಂದೇಶ ಖುಷಿ ಆಗ್ತಾ ಇರುತ್ತೆ. ಇನ್ನು ನಂತರದ ಸಂದೇಶ ಬಂದಿರೋದು ದತ್ತಾತ್ರೇಯ ಮಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ದೇವಾನಂದ ಇಟ್ಗಿ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿ, ನಾನು ಬೆಳಗ್ಗೆ ಎದ್ದು ವಾಯುವಿಹಾರ ಹೋದರೆ ನನಗೆ ಸಮಾಧಾನ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹಾಗೆ ನಿಮ್ಮ ಮಾರ್ನಿಂಗ್ ನ ಎನರ್ಜೆಟಿಕ್ ಆಗಿ ಶುರು ಮಾಡೋದಕ್ಕೆ ಕೇಳ್ತಾನೆ ಇರಿ ಎಫ್ ಎಂ ರೈನ್ಬೋ. ಸೊ ನಮ್ಮ ಚಾನೆಲ್ನ ಕೂಡ ಕೇಳ್ತಾನೆ ಇರಿ, ನಿಮ್ಮ ಮಾರ್ನಿಂಗ್ನ ಎನರ್ಜೆಟಿಕ್ ಆಗಿ ಪ್ರಾರಂಭ ಮಾಡಿ. ಸಮಯ ಆಗಿ ಹೋಯಿತು, 8:56. ಹಲೋ ಕರ್ನಾಟಕವನ್ನು ಮುಗಿಸುವಂತಹ ಸಮಯ ಕೂಡ ಬಂದೇ ಬಿಡ್ತು. ಹಲೋ ಕರ್ನಾಟಕದಲ್ಲಿ ಎಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದೆ, ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಒಂಬತ್ತು 9:00 ಸರಿಯಾಗಿ ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಮ್ಯೂಸಿಕಲಿ ಯೋರ್ಸ್.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಆಯಿತು 9:03:57. ಶುಕ್ರವಾರದಲ್ಲಿ ಇದ್ದೀವಿ, ಆಲ್ಮೋಸ್ಟ್ ವೀಕೆಂಡ್ಗೆ ಬಂದು ತಲುಪಿಬಿಟ್ಟಿದ್ದೀವಿ. ಹೆಂಗಾದ್ರೂ ಮಾಡಿ ಇವತ್ತೊಂದು ದಿನ ಆಫೀಸ್ಗೆ ಹೋಗ್ಬೇಕಪ್ಪ, ಕಾಲೇಜ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅನ್ನೋ ಟೆನ್ಷನಲ್ಲಿ ಮನೆಯಿಂದ ಹೊರಟು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬೇಜಾರು ಮಾಡ್ಕೊಂಡಿರುವಂಥ ನಿಮಗೆಲ್ಲರಿಗೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂಥ ಸಮಯ ಇದು. ಎಸ್, ನಿಮ್ಮದೇ ಹಾಡುಗಳನ್ನು ಕೇಳ್ತಾ ನೀವೇ ಎಂಜಾಯ್ ಮಾಡ್ತಾ ಸಾಗುವಂಥ ಸಮಯ ಸಖತ್ ಸಾಂಗು. ಇವತ್ತಲ್ಲಿ ನಿಮ್ಮನ್ನ ಕಾಡ್ತಾ ಇರುವಂತಹ ಸಾಂಗ್ ಯಾವುದು, ಹಾಡು ಯಾವುದು, ಯಾವ ಹಾಡನ್ನ ಕೇಳಬೇಕು ಅನಿಸ್ತಾ ಇದೆ ಅಂತ ಹೇಳಿ ಬೇಗ ಬೇಗ ನಮಗೆ ಸಂದೇಶವನ್ನು ಕಳಿಸಿ. ನೀವು ಕೂಡ ನಿಮ್ಮದೇ ಇಷ್ಟದ ಹಾಡನ್ನ ಕೇಳಬಹುದು ಎಫ್ಎಂ ರೈನ್ಬೋದಲ್ಲಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆನ ಪ್ಲೇ ಮಾಡೋದಕ್ಕೆ ನಾನು ನಿಮ್ ಜೊತೆ, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. ಸೊ ಹೆಂಗಪ್ಪ ರಿಕ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013 9409 1013 ಬೇಗ ಬೇಗ ನಿಮ್ಮ ಸಂದೇಶಗಳು ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮಗೆ ಬಂದು ತಲುಪಲಿ.

ಹಾಗೆ ಹಾಗೆ ಮಿಡ್ಲಲ್ಲಿ ಸ್ವಲ್ಪ ಮಾಹಿತಿನ ಕೂಡ ಮಾತುಕತೆ ನಡೆಯುತ್ತೆ. ಎಸ್, ಐಸಿಸಿ ವುಮೆನ್ಸ್ T20 ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗಿದೆ. ಎಸ್, ನಿಮಗೂ ಕೂಡ ಗೊತ್ತಿರುತ್ತೆ ಇವತ್ತಿನ ಮ್ಯಾಚ್ ಇರೋದು ಶ್ರೀಲಂಕಾ ವುಮೆನ್ಸ್ ವರ್ಸಸ್ ಇಂಗ್ಲೆಂಡ್ ವುಮೆನ್ಸ್. ಸೊ ಇದ್ರ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಭಾರತದ ಮ್ಯಾಚ್ ಯಾವಾಗಿದೆ ಅಂತ ಗೊತ್ತಿದ್ರೆ ನೀವು ಕೂಡ ನಮಗೆ ಸಂದೇಶವನ್ನು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಖತ್ ಸಂಘ ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಹಾಡಾಗಿತ್ತು ಮೊದಲಾಗೈತೆ ಎಲ್ಲೋ ಚಿನ್ನುಗಿರುವ ಹಾಡನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಿದ್ದಂತಹ ಗೀತೆ ಜಸ್ಟ್ ಮಾತ್ ಮಾತಲ್ಲಿ ಈ ಚಿತ್ರದ ಈ ಹಾಡಾಗಿತ್ತು. ಸುಧೀರ್ ದತ್ತ ಅವರ ಹಾಗೆ ಆರ್ ಕಾಮತ್ ಅವರ ಸಾಹಿತ್ಯಕ್ಕೆ ರಘು ದೀಕ್ಷಿತ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಸ್ನೇಹಲೋಕ ಚಿತ್ರದ ಗೀತೆ ಟೈಟಾನಿಕ್ ಹೀರೋಯಿನ್ ಅಂತ ಹಾಡಿದ್ದು ಸೋನು ನಿಗಮ್. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ನಮ್ಮ ಸಂದೇಶಗಳ ಕಡೆ ಬರೋದಾದರೆ ಸಿಕ್ಕ ಒಡೆ ಸಂದೇಶಗಳು ನಮ್ಮನ್ನು ಆಲ್ರೆಡಿ ಬಂದು ತಲುಪಿದೆ. ಮಂಡಿಕೇಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸಿ ನಮ್ಮ ದೇಶದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ರೆ ಇನ್ನು ಗಿರೀಶ್ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸಿಂಧನೂರು ಸುರೇಶ್ ಬಳುಟ್ಟಿಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಕೇಶಾನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಳಿನ ಅರಿಶಿನ ಕುಂಟೆ ಇವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಂತರದ ಸಂದೇಶ ಬಂದಿರೋದು ಶೈಲಾ ರಾಜೇಶ್ ಚನ್ನನ ಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಗೊಂದು ಹಾಡು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಿರೋದು ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ. ನಂತರದ ಸಂದೇಶ ಗಗನ್ ರಾಜ್ಕುಮಾರ್ ಮಾರಿಕಣವೆ ಹಿರಿಯೂರು ತಾಲೂಕಿನಿಂದ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಪದ್ಮಜ ಶರತ್ ಬಿಡೆ ಹಂಪಿನಗರ ಬೆಂಗಳೂರು, ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಎಸ್, ಸಂದೇಶವನ್ನು ಕಳಿಸಿರುವಂತಹ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ. ಎಸ್, ನೀವು ಕೂಡ ಸಾಂಗನ್ನು ರಿಕ್ವೆಸ್ಟ್ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480101013948091031013ಗೆ ನಿಮಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ಅಂತ ಹೇಳಿ ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮಗೆ ಬರೆದು ಕಳಿಸಿ. ಸದ್ಯಕ್ಕೆ ನಿಮ್ಮದೇ ಇಷ್ಟದ ಎರಡು ಹಾಡುಗಳು ಪ್ರಸಾರ ಆಗ್ತಾ ಇದೆ ಸಖತ್ ಸಂಘ ಕಾರ್ಯಕ್ರಮದಲ್ಲಿ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.

ವೆಲ್ಕಮ್ ಬ್ಯಾಕ್ ಟು ಸಖತ್ ಸಾಂಗು. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ನಾವು ಈಗಾಗಲೇ ಹಾಡುಗಳನ್ನ ಕೇಳಿದ್ವಿ. ನೀವು ಕೇಳಿದಂತಹ ಹಾಡಾಗಿತ್ತು ನೀನು ನಕ್ಕರೆ ಹಾಲು ಸಕ್ಕರೆ. ಹಾಗೆ ಗಿರಿಕನ್ಯೆ ಚಿತ್ರದ ತೈತಾಯಿ ಬಂಗಾರಿ ರಾಜ್ಕುಮಾರ್ ಅವರ ಧ್ವನಿಲಿದ್ದಂತಹ ಗೀತೆಯನ್ನು ಕೂಡ ಕೇಳಿದ್ರಿ. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಸಿಕ್ಕಾಪಡೆ ಸಂದೇಶಗಳು ಈಗಾಗಲೇ ನಮ್ಮನ್ನು ಬಂದು ತಲುಪಿದೆ. ಸಂದೇಶ ಕಳಿಸಿರೋರು ಭೂಪ, ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ ಅವರ ಸಂದೇಶ ನಮ್ಮನ್ನು ಬಂದು ತಲುಪಿದೆ. ಹಾಗೆ ಇನ್ನು ಸಂದೇಶ ಬಂದೇ ಇರೋದು ಚಿದಾನಂದ ಟಿ ಬಿ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಮಾರ್ಕಂಡೇಶ್ ಕಮಲಾಪುರದಿಂದ ಸಂದೇಶವನ್ನು ಕಳಿಸಿ, ಇವತ್ತು ರಾಷ್ಟ್ರೀಯ ಕೆಂಪು ಗುಲಾಬಿ ದಿನ ಅಂತ ಹೇಳಿ ಒಂದು ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ. ಬೋಪ ವೆಂಕಟೇಶ್ ಅವರು ಕೂಡ ಈ ಸಂದೇಶವನ್ನು ಕಳಿಸಿದ್ದಾರೆ, ಇವತ್ತು ಕೆಂಪು ಗುಲಾಬಿ ದಿನ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಹಾಗೆ ಭಾಗ್ಯಶ್ರೀ ಕೋರಮಂಗಲದಿಂದ ಸಂದೇಶವನ್ನು ಕಳಿಸಿ, ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಪ್ರಸಾರ ಆಗತ್ತೆ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಹಾಗೆ ಅವಿನಾಶ್, ಅಂಜಲಿ, ಅದಿತಿ ಸಿಂಗ್, ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಆಗಲೇ ಕೇಳಿದ್ದೆ, ಇವತ್ತು ವುಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ, ಭಾರತದ ಮ್ಯಾಚ್ ಯಾವಾಗಿದೆ ಅಂತ ಕೇಳಿದ್ದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇದೆ ಭಾನುವಾರ ನಡೀತಾ ಇದೆ ಮ್ಯಾಚ್. ಹಾಗೆ ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ಸ್ 17ನೇ ತಾರೀಕು, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 21ನೇ ತಾರೀಕು, ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ 25, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 28ನೇ ತಾರೀಕು ನಡೀತಾ ಇದೆ. ನಮ್ಮ ಭಾರತದ ಮಹಿಳಾ ತಂಡಕ್ಕೆ ಒಂದ್ಸಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕಪ್ ಗೆದ್ಕೊಂಡು ಬರಲಿ. ನಿಮ್ಮ ದೇಶದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013849 ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ಸಂದೇಶವನ್ನು ಕಳಿಸಿ. ಸದ್ಯಕ್ಕೆ ನಿಮ್ಮದೇ ಇಷ್ಟದ ಎರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದೆ ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡಕ ಮನವಿಲು, ಮ್ಯೂಸಿಕಲಿ ಯಾರ್ಸ್.

ಸಾಕತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಗೀತೆಗಳು ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಕೇಳ್ತಾ ಇದ್ರ ಸಾಂಗ್ಗಳನ್ನ. ಹಾಗೆ ನೀವು ಕೇಳಿದಂತ ಹಾಡಾಗಿತ್ತು ರನ್ ಆಂಟನಿ ಚಿತ್ರದ ಮೊದಲ ಗೀತೆ ಜನಕ್ ಜನಕ್ ಅಂತ ಹಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಕದ್ರಿ, ಮಣಿಕಾಂತ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಬ್ಯಾಂಗಲ್ ಬಂಗಾರಿ ಏಕ ಚಿತ್ರದ ಗೀತೆ, ರ ಆಂಟನಿ ದಾಸನ್ ಹಾಗೂ ಇತರರ ಧ್ವನಿಯಲ್ಲಿದ್ದಂತಹ ಈ ಹಾಡು ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಎಂ ಆರ್ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ನಮ್ಮ ಸಂದೇಶಗಳ ಕಡೆ ಬರೋದಾದ್ರೆ ಕಿಗ್ಗದಿಂದ ಸಹನಾನಂದ ಕಿಶೋರ್ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ನಂತರ ಸಂದೇಶ ಪದ್ಮಾವತಿ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಂತರದ ಸಂದೇಶ ಬಂದಿರೋದು ಕಡಗಂಚಿಯಿಂದ ಧರ್ಮಣ್ಣ ಧನ್ಯವರ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಮೈಸೂರಿನಿಂದ ಮೆಸೇಜನ್ನು ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗನೂರು ಗ್ರಾಮ ಬಸವರಾಜ್ ಅವರ ಸಂದೇಶ ಕೂಡ ನಮಗೆ ಬಂದು ತಲುಪಿದೆ. ನಂತರ ಮೆಸೇಜ್ ಮಾಡ್ತಾ ಇರೋದು ಸುಬ್ರಹ್ಮಣ್ಯ ಪಿಲ್ಲಿಕುಂಟೆಯಿಂದ. ಮತ್ತೆ ಬಂದಿರುವಂತಹ ಸಂದೇಶ ಯಾರ್ದು ಅಂತ ನೋಡ್ತಾ ಹೋಗೋದಾದ್ರೆ ಪೂರ್ವ ಕಾಲ್ವಿ ಗ್ರಾಮದಿಂದ ರಮೇಶ್ ಕಂಡೆನವರ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಕಲಬುರಗಿ ಜಿಲ್ಲೆ ಮಾದನ ಹೆಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರ ಸಂದೇಶ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಇನ್ನೂ ಹಲವು ಸಂದೇಶಗಳು ಬರ್ತಾನೆ ಇದೆ. ಸದ್ಯಕ್ಕೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ನಿಮ್ಮ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಜೂನ್ 12 ವಿಶ್ವ ಬಾಲ

0: ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಅರುಣರಾಗ ಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗೋಯ್ತು 9:56 ಹಾಡುಗಳನ್ನ ಕೇಳ್ತಾ ಸಮಯ ಆಗೋಗಿದೆ ಗೊತ್ತಾಗಿಲ್ಲ. ಸಖತ್ ಸಂಗು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿ ಹೋಯಿತು. ಸಖತ್ ಸಂಗು ಕಾರ್ಯಕ್ರಮಕ್ಕೆ ಇಷ್ಟು ಹೊತ್ತು ಸಂದೇಶವನ್ನು ಕಳಿಸಿದಂತಹ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ಸಂದೇಶಗಳನ್ನು ತೆಗೆದುಕೊಳ್ಳೋಕೆ ಆಗಿಲ್ಲ, ಬೇಜಾರು ಮಾಡ್ಕೊಳ್ಬೇಡಿ. ನಾಳೆ ಮತ್ತೆ 9:00 ಸರಿಯಾಗಿ ಮತ್ತೆ ಸಖತ್ ಸಾಂಗು ನಿಮ್ಮ ಜೊತೆ ಆಗತ್ತೆ. ಆಗ ನಿಮ್ಮ ಹಾಡುಗಳನ್ನು ಕೇಳೋಕೆ ಪ್ರಯತ್ನ ಮಾಡಿ. ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ಸಂದೇಶಗಳನ್ನು, ಕೆಲವೊಂದು ಹಾಡುಗಳನ್ನು ಪ್ರಸಾರ ಮಾಡೋದಕ್ಕೆ ಆಗಲಿಲ್ಲ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ ಇದು ನಿಮ್ಮ ದಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: आरोग्य मंदिर जाएं, स्वास्थ्य एवं परिवार कल्याण मंत्रालय द्वारा जनहित में जारी।
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಆಗಿದೆ 10:54. ಇದು ಸಿನಿಮಾ ಮಾಹಿತಿ ಕಟ್ಟೆ, ಸಿನಿ ಚಿಟ್ಟೆ ಕಾರ್ಯಕ್ರಮ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಿರೋದು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಕ್ರವಾರದ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವಂತಹ ಚಲನಚಿತ್ರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಗೋಣ ನಮ್ಮ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಎಸ್, ನೀವು ನೋಡಿರುವಂತಹ ಚಲನಚಿತ್ರಗಳಲ್ಲಿ, ಇಷ್ಟು ಚಲನಚಿತ್ರಗಳಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವಂತಹ ಚಿತ್ರ ಯಾವುದಾಗಿತ್ತು ಅನ್ನೋದನ್ನ ನಮಗೆ ಬರೆದು ಕೇಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909010013 9480109013 ಗೆ

ಒಂದು ಸಿನಿಮಾ ಮಾಡಬೇಕು ಅಂದ ತಕ್ಷಣ ಕತೆ, ಚಿತ್ರಕತೆ ಇರ್ಬೋದು, ಅದಕ್ಕೆ ಕಾಸ್ಟಿಂಗ್ ಇರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸಿನಿಮಾಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳ ತನಕ ಜನರ ಬಾಯಲ್ಲಿ ಗುಣಗಾಡ್ತಾ ಇರುವಂಥದ್ದು ಹಾಡುಗಳೇ. ಎಸ್, ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಸಿನಿಮಾಗಳು ಹಾಡುಗಳಿಂದಾನೇ ಹಿಟ್ ಆಗಿರುವಂಥದ್ದು ಕೂಡ ನಾವು ಗಮನಿಸಬಹುದು. ಸೊ ಹಾಡುಗಳು ಕೂಡ ಸಿನಿಮಾದಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಸೊ ಅಂತಹ ಹಾಡುಗಳ ಬಗ್ಗೆ, ಅತಿ ಹೆಚ್ಚು ಹಾಡುಗಳನ್ನು ಹೊಂದಿದಂತಹ ಕನ್ನಡದ ಚಲನಚಿತ್ರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಸಾಗೋಣ. ನೀವು ನೋಡಿರುವಂತಹ ಅಷ್ಟೂ ಚಿತ್ರಗಳಲ್ಲಿ ಯಾವ್ಯಾವ ಚಿತ್ರಗಳಲ್ಲಿ ಹೆಚ್ಚು ಹಾಡುಗಳಿತ್ತು ಅನ್ನೋದನ್ನು ನಮಗೆ ಬರೆದು ಕಳಿಸಿ, ಆ ಹಾಡುಗಳಲ್ಲಿ ನಿಮ್ಗೆ ಯಾವ ಹಾಡು ಇಷ್ಟ ಆಗಿತ್ತು ಅನ್ನೋದು ಕೂಡ ನಮಗೆ ಬರೆದು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಕೆಲವೊಂದು ಹಾಡುಗಳು. ಅದಕ್ಕಿಂತ ಮುಂಚೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನಾವು ಇವತ್ತು ಮಾತಾಡ್ತಾ ಸಾಗೋಣ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

ಸಂದೇಶಗಳನ್ನ ಕಳಿಸಿದ್ದಾರೆ. ನೇತ್ರಾ ಕೆಂಗೇರಿಯಿಂದ ಪ್ರೇಮಲೋಕ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರತ್ನ ರಾಜಾಜಿನಗರದಿಂದ ಪ್ರೇಮಲೋಕ, ರಣಧೀರ ಅಂಜದಗಂಡು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಎಸ್, ನಾವು ಮೊದಲನೇದಾಗಿ ಮಾತಾಡ್ತಿರುವಂತಹ ಚಲನಚಿತ್ರ 1987 ತೆರೆ ಕಂಡಂತಹ ಚಿತ್ರ ಪ್ರೇಮಲೋಕ. ಒಂದು ರೀತಿ ಪ್ರೇಮಲೋಕ ಅಂದ ತಕ್ಷಣ ನಮಗೆ ಮೈಂಡಿಗೆ ಬರೋದೇ ಆ ಸಾಂಗ್ಸ್ಗಳು. ಸಿಕ್ಕಾಪಡೆ ಸೂಪರ್ ಆಗಿರುವಂತಹ ಎವರ್ ಗ್ರೀನ್ ಸಾಂಗ್ಗಳನ್ನು ಕೊಟ್ಟಂತಹ ಚಿತ್ರ ಪ್ರೇಮಲೋಕ. ಒಂದು ರೀತಿ ಮ್ಯೂಸಿಕಲ್ ಹಿಟ್ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕೆ ಇಲ್ಲ. ಹಂಸಲೇಖ ಅವರ ಸಂಗೀತದಲ್ಲಿ ಮೂಡಿಬಂದಂತಹ 12 ಹಾಡುಗಳು ದೇಶದಾದ್ಯಂತ ಸದ್ದನ್ನು ಮಾಡಿದ್ವು. ಇನ್ನು ರವಿಚಂದ್ರನ್ ಅವರ ಹೊಸ ತಾಂತ್ರಿಕತೆ ಆ ವಿಜುವಲ್ಸನ್ನು ಪರಿಚಯಿಸಿ ಕನ್ನಡ ಚಲನಚಿತ್ರ ರಂಗವನ್ನು ಒಂದು ರೀತಿ ಬೇರೆ ಲೆವೆಲ್ಗೆ ತಗೊಂಡೋದಂತಹ ಚಿತ್ರ ಪ್ರೇಮಲೋಕ. ನಾನು ಆಗಲೇ ಹೇಳಿದಾಗೆ ಪ್ರೇಮಲೋಕ ಚಿತ್ರದಲ್ಲಿ ಬರೋಬ್ಬರಿ 12 ಹಾಡುಗಳಿತ್ತು. ಇನ್ನು ಸಂದೇಶಗಳು ಕೂಡ ಸಿಕ್ಕಾಪಡೆ ಬರ್ತಾ ಇದೆ ನಮಗೆ ಪ್ರೇಮಲೋಕ ಚಿತ್ರ ಅಂತ ಹೇಳಿ. ಇನ್ನು ಪ್ರೇಮಲೋಕ ಒಂದೇ ಅಲ್ಲ, ಅದಾದ ನಂತರ ಕೂಡ ಹಲವಾರು, ಅದಕ್ಕಿಂತ ಮುಂಚೆ ಕೂಡ ಹಲವಾರು ಚಿತ್ರಗಳಲ್ಲಿ ಅದಕ್ಕಿಂತ ಜಾಸ್ತಿ ಹಾಡುಗಳು ಅಥವಾ ಹೆಚ್ಚು ಹಾಡುಗಳನ್ನು ನಾವು ನೋಡಬಹುದು. ಸನಾದಿ ಅಪ್ಪಣ್ಣ 1977 ತೆರೆ ಕಂಡಂಥ ಚಿತ್ರ ಸನಾದಿ ಅಪ್ಪಣ್ಣ. ವಿಜಯ್ ಅವರ ನಿರ್ದೇಶನದ ಸನಾದಿ ಅಪ್ಪಣ್ಣ ಶಹನಾಯಿ ವಾದ್ಯ ಮತ್ತು ಶಾಸ್ತ್ರೀಯ ಸಂಗೀತದ ಸುತ್ತಮುತ್ತ ಹೆಣೆದಂತಹ ಕಥೆಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಈ ಚಿತ್ರಕ್ಕಾಗಿ ಅವರು ಶಹನಾಯಿ ವಾದನವನ್ನು ಕಲಿತಿದ್ರು ಅನ್ನೋದು ತುಂಬಾ ಸ್ಪೆಷಲ್. ಇನ್ನು ಮತ್ತೊಂದು ಚಿತ್ರ ಅಂತ ಹೇಳೋದಾದರೆ ಕಸ್ತೂರಿ ನಿವಾಸ 1971 ತೆರೆ ಕಂಡಂತಹ ಚಿತ್ರ ಕಸ್ತೂರಿ ನಿವಾಸ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದ್ದಂತಹ ಚಿತ್ರ ಕಸ್ತೂರಿ ನಿವಾಸ. ದೊರೆ ಭಗವಾನ್ ಅವರು ನಿರ್ದೇಶನ ಮಾಡಿದಂತಹ ಕಸ್ತೂರಿ ನಿವಾಸ. ಅತಿಯಾದ ದಾನಶೀಲತೆಯಿಂದ ತಾನೇ ಸರ್ವಸ್ವವನ್ನು ಕಳೆದುಕೊಳ್ಳುವಂತಹ ಒಂದು ವ್ಯಕ್ತಿಯ ಕಥೆಯನ್ನ ಇದ್ದಂತಹ ಚಿತ್ರ ಕಸ್ತೂರಿ ನಿವಾಸ. ಸೊ ಕಸ್ತೂರಿ ನಿವಾಸ ಚಿತ್ರದಲ್ಲಿ ಕೂಡ 8 ಹಾಡುಗಳಿದ್ದು, ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ 10 ಹಾಡುಗಳಿದ್ರೆ ಕಸ್ತೂರಿ ನಿವಾಸ ಚಿತ್ರದಲ್ಲಿ 8 ಹಾಡುಗಳಿದ್ವು. ಮಾತುಕತೆ ಮುಂದುವರಿಯುತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ 2 ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇದ್ದೀರಾ ಮೊದಲ ಹಾಡು ಪ್ರೇಮಲೋಕ ಚಿತ್ರದಿಂದ, ನಂತರದ ಹಾಡು ಕಸ್ತೂರಿ ನಿವಾಸ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್. ಇದರ ಮಧ್ಯೆ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಕೇಳ್ತಾ ಇದ್ರ ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ ಕಾರ್ಯಕ್ರಮ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ವಿ ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವಂತಹ ಸಿನಿಮಾಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಪ್ರೇಮ ಲೋಕ ಚಿತ್ರದ ಮೊದಲ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಕಸ್ತೂರಿ ನಿವಾಸ ಚಿತ್ರದ ಇನ್ನೊಂದು ಹಾಡನ್ನು ಕೇಳಿದ್ರಿ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು. ಶಿವದೇಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಕೆಂಪರಾಜು ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಜಗದೀಶ್ ಅತಿಣಿ ತಾಲೂಕು ಬಡಚಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಪ್ರೇಮಲೋಕ ರಣಧೀರ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಾಜಕುಮಾರ ಸಿನಿಮಾದಲ್ಲೂ ಕೂಡ ಎಂಟು ಹಾಡುಗಳಿವೆ ಅಂತ ಹೇಳಿ ಸುನೀತಾ ರವಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಕ್ಷಾತ್ಕಾರ, ಹುಲಿಯ ಹಾಲಿನ ಮೇವು, ರಾಜಕುಮಾರ್ ಅವರ ಕವಿರತ್ನ ಕಾಳಿದಾಸ ಇವೆಲ್ಲದರಲ್ಲೂ ಕೂಡ ಹೆಚ್ಚು ಹಾಡಿದೆ ಅಂತ ಹೇಳಿ ಅನಿತಾ ತಿರುಮಲೇಶ್ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅನಿಲ್ ಬಿಷ್ಟನವರ ಶಮೆನೆ ವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿ, ನಾನು ನೋಡಿದ ಚಿತ್ರಗಳಲ್ಲಿ ಬಬ್ರು ವಾಹನ ಚಿತ್ರದಲ್ಲಿ ತುಂಬ ಜಾಸ್ತಿ ಹಾಡಿತ್ತು, ಹೆಚ್ಚು ಹಾಡಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಉಪಾಸನೆ ದೇವದಾಸಿ ಅಂತ ಸಂದೇಶವನ್ನು ಕಳಿಸಿರೋದು ಮಂಗಳ ಮೈಸೂರಿನಿಂದ. ಎಸ್, ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳನ್ನು ಹೇಳ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋದಾದರೆ, ಸೊ ಯಾವ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಂತರದ ಚಿತ್ರ 1972 ತೆರೆ ಕಂಡಂತಹ ಚಿತ್ರ ಬಂಗಾರದ ಮನುಷ್ಯ. ಸಿದ್ದಲಿಂಗಯ್ಯ ಅವರ ನಿರ್ದೇಶನದ ಈ ಚಿತ್ರ ಕನ್ನಡ ಸಿನಿಮಾ ಪಾಲಿಗೆ ಒಂದು ರೀತಿಯ ಸ್ಪೆಷಲ್ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು, ಒಂದು ಮೈಲಿಗಲ್ಲು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ನಗರದ ಬದುಕನ್ನು ತೊರೆದು ಹಳ್ಳಿಯಲ್ಲಿ ಕೃಷಿ ಮಾಡಿ ಬದುಕು ಕಟ್ಟುವಂತಹ ದಾರಿಯನ್ನು ತೋರಿಸಿದಂತಹ ಚಿತ್ರ, ಎಷ್ಟೋ ಜನರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ಚಿತ್ರ ಬಂಗಾರದ ಮನುಷ್ಯ. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಭಾರತಿ ಅವರು ನಟಿಸಿದಂತಹ ಚಿತ್ರ, ಇದರಲ್ಲಿ ಬರೋಬ್ಬರಿ 8 ಹಾಡುಗಳು ಒಳಗೊಂಡಿದ್ದಂತಹ ಚಿತ್ರ ಬಂಗಾರದ ಮನುಷ್ಯ. ಇನ್ನು 1986 ತೆರೆ ಕಂಡಂತಹ ಚಿತ್ರ ಅನುರಾಗ ಅರಳಿತು, ಎಂ ಎಸ್ ರಾಜಶೇಖರ್ ಅವರ ನಿರ್ದೇಶನದ ಚಿತ್ರ. ಅಹಂಕಾರಿ ಶ್ರೀಮಂತ ಮಹಿಳೆಯನ್ನ ಪ್ರೀತಿಯಿಂದ ಬದಲಾಯಿಸುವಂತಹ ಒಂದು ಕತೆ. ಚಿತ್ರ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಡಬ್ ಆಗುತ್ತೆ. ತಮಿಳು, ತೆಲುಗು, ಹಿಂದಿ ಭಾಷೆಗಳಿಗೂ ಕೂಡ ರೀಮೇಕ್ ಆಗಿ ರಾಷ್ಟ್ರವ್ಯಾಪಿ ಯಶಸ್ಸನ್ನು ಕಂಡಂತಹ ಚಿತ್ರ ಅನುರಾಗ ಅರಳಿತು. ಡಾಕ್ಟರ್ ರಾಜ್ಕುಮಾರ್ ಹಾಗೆ ಮಾಧವಿ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಚಿತ್ರ ಅನುರಾಗ ಅರಳಿತು. ಆ ಚಿತ್ರದಲ್ಲಿ ಕೂಡ ಬರೋಬ್ಬರಿ 8 ಹಾಡುಗಳು ಇದ್ವು. ಸಿನಚಿಟ್ಟ ಕಾರ್ಯಕ್ರಮದಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳು, ಬಂಗಾರದ ಮನುಷ್ಯ ಮತ್ತು ಅನುರಾಗ ಅರಳಿತು ಚಿತ್ರದಿಂದ 2 ಗೀತೆಗಳು ಬರ್ತಾ ಇದೆ ಕೇಳಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ವೆಲ್ಕಮ್ ಬ್ಯಾಕ್ ಟು ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗದ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವಂತಹ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ, ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರುವುದು ಹರಿಯಾಣ ರಾಜ್ಯದಿಂದ, ಅಂಬಾಲಾದಿಂದ ಪೂಜಾ ಮೋಹಿತ್ ಶರ್ಮಾ, ಹಾಗೆ ದಿವ್ಯಾಂಶ್ ಶರ್ಮಾ ಅವರ ಸಂದೇಶ ಬಂದಿದೆ. ದೇವತಾ, ಮನುಷ್ಯ, ಆನಂದ, ಶಬ್ದವೇದಿ ಚಿತ್ರಗಳಲ್ಲಿ ಹೆಚ್ಚು ಹಾಡುಗಳಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾವು ಸಿನಿಮಾಗಳನ್ನು ನೋಡ್ತೀವಿ ಆದರೆ ಗೀತೆಗಳನ್ನು ಲೆಕ್ಕ ಹಾಕಿರೋದಿಲ್ಲ, ಇವಾಗಲೇ ಗೊತ್ತಾಗ್ತಾ ಇರೋದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಮಾಹಿತಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬ್ರೇಕಿಂದ ಮುಂಚೆ ನೀವು ಎರಡು ಹಾಡುಗಳನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಬಂಗಾರದ ಮನುಷ್ಯ, ಚಿತ್ರದ ಗೀತೆ ಆಗದು ಎಂದು ಕೈಕಟ್ಟಿ ಕುಳಿತರೆ ಅಂತ ಹಾಡಿದ್ದು ಪಿ ವಿ ಶ್ರೀನಿವಾಸ್ ಅವರು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಅನುರಾಗ ಅರಳಿತು ಚಿತ್ರದ ಗೀತೆ, ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಹಾಗೂ ಇತರರ ಧ್ವನಿಯಲ್ಲಿದ್ದಂತಹ ಗೀತೆ, ಶಿವದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದಿನ ಚಿತ್ರಗಳ ಕಡೆ ನೋಡೋದಾದ್ರೆ 2006ರಲ್ಲಿ ತೆರೆ ಕಂಡಂತಹ ಚಿತ್ರ ಮುಂಗಾರು ಮಳೆ. ಕನ್ನಡ ಚಲನಚಿತ್ರ ರಂಗದಲ್ಲಿ ಇತ್ತೀಚೆಗೆ ಏನಾದರೂ ಒಂದು ದಾಖಲೆಯನ್ನು ನಿರ್ಮಿಸಿದಂತಹ ಚಿತ್ರ ಅಂತ ನಾವು ಹೇಳೋದಾದ್ರೆ ಅದು ಮುಂಗಾರು ಮಳೆ ಚಿತ್ರ. ಮುಂಗಾರು ಮಳೆ ಒಂದು ಕಡೆ ತುಂಬಾ ದಿನ ಓಡಿ ರೆಕಾರ್ಡನ್ನು ಸೆಟ್ ಮಾಡಿದ್ರೆ ಇವತ್ತಿಗೂ ಕೂಡ ಮುಂಗಾರು ಮಳೆಯ ಆ ಹಾಡುಗಳು ನಮ್ಮ ಕಿವಿಯಲ್ಲಿ ಇನ್ನೂ ಕೂಡ ಗುನ್ಗುಡ್ತಾನೆ ಇದೆ ಅಂತ ಹೇಳ್ಬೋದು. ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಮುಂಗಾರು ಮಳೆಯ ಆ ಸುಮಧುರ ಗೀತೆಗಳು. ಯೋಗರಾಜ್ ಭಟ್ ಅವರ ನಿರ್ದೇಶನದ ಮುಂಗಾರು ಮಳೆ ಚಿತ್ರ ಬರೋಬ್ಬರಿ 8 ಹಾಡುಗಳನ್ನು ಒಳಗೊಂಡಿದ್ದಂತಹ ಚಿತ್ರ ಮುಂಗಾರು ಮಳೆ. ಗಣೇಶ್ ಹಾಗೆ ಪೂಜಾ ಗಾಂಧಿ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಚಿತ್ರ ಮುಂಗಾರು ಮಳೆ. ಒಂದು ರೀತಿ ಹೊಸ ಟ್ರೆಂಡನ್ನು ಸೆಟ್ ಮಾಡಿಟ್ಟಿತ್ತು ಮುಂಗಾರು ಮಳೆ ಆ ಟೈಮಲ್ಲಿ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗಲ್ಲ. ಇನ್ನು 2005ರಲ್ಲಿ ತೆರೆಗಂಡಂತಹ ಚಿತ್ರ ಜೋಗಿ, ಉತ್ತರ ಬ್ಲಾಕ್ ಬಸ್ಟರ್ ಚಿತ್ರ ಜೋಗಿ ಆಗಿತ್ತು. ಶಿವರಾಜ್ ಕುಮಾರ್ ಹಾಗೆ ಜೆನ್ನಿಫರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಚಿತ್ರ ಜೋಗಿ. ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಜೋಗಿ. 7 ಹಾಡುಗಳನ್ನು ಒಳಗೊಂಡಿದ್ದಂತಹ ಚಿತ್ರ, ಒಂದು ರೀತಿಯಲ್ಲಿ ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ. ತಾಯಿ ಮಗನ ಬಾಂಧವ್ಯದ ಮೇಲೆ ಹೆಣೆದಿದ್ದಂತಹ ಒಂದು ಕತೆ ಜೋಗಿ ಚಿತ್ರದ ಒಂದು ಕತೆ. ಗುರುಕಿರಣ್ ಅವರ ಸೂಪರ್ ಹಿಟ್ ಮ್ಯೂಸಿಕ್ ಇವತ್ತಿಗೂ ಕೂಡ ಒಂಥರ ಕೇಳಬೇಕು ಕೇಳಬೇಕು ಅನ್ನುವಂತಹ ಹಾಡುಗಳು ಜೋಗಿ ಚಿತ್ರದ ಹಾಡುಗಳು. ಎಸ್, ನೀವು ಕೂಡ ಸಂದೇಶವನ್ನು ಕಳಿಸಬಹುದು ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮದ ಥೀಮ್ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಕನ್ನಡ ಚಲನಚಿತ್ರ ರಂಗದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿರುವಂತಹ ಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ಸಂದೇಶವನ್ನು ಕಳಿಸಿ ಮಾಹಿತಿಯನ್ನು ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909010013 9480913ಗೆ ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ 2 ಹಿಟ್ ಗೀತೆಗಳು. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
0: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
1: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
0: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
1: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
2: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಸಿನಿಚಿಟಿಯ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಹಾಡುಗಳಿರುವಂತಹ ಚಲನಚಿತ್ರಗಳ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು ಜೋಗಿ ಚಿತ್ರದ ಮೊದಲ ಗೀತೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ.

ಅಂತ ಹಾಡಿದ್ದು ಸುನೀತಾ ಅವರು, ಹಾಗೆ ಗುರು ಕಿರಣ್ ಮತ್ತು ಸಂಗಡಿಗರು ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಗುರು ಕಿರಣ್ ಅವರದೇ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು ಈ ಗೀತೆ. ನಂತರ ನೀವು ಕೇಳಿದ್ರಿ ಮುಂಗಾರು ಮಳೆ ಚಿತ್ರದ ಗೀತೆ ಮುಂಗಾರು ಮಳೆಗೆ ಅಂತ ಹಾಡಿದ್ದು ಸೋನು ನಿಗಮ್, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ಸಂದೇಶವನ್ನು ಕಳಿಸಿರೋರು ಯಾರ್ಯಾರು ಅಂತ ನೋಡೋದಾದರೆ, ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೇ ಅವರು ಸಂದೇಶವನ್ನು ಕಳಿಸಿ ಸುಮಾರು ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ. ಎಚ್ ಎಲ್ ಬಸವರಾಜು ಪುಟ್ಟೆಗರ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಲೋಕ, ಜೋಗಿ, ಮುಂಗಾರು ಮಳೆ, ಮೈ ಆಟೋಗ್ರಾಫ್ ಇದರೆಲ್ಲದರಲ್ಲೂ ಕೂಡ ಸಿಕ್ಕಾಪಟ್ಟೆ ಹಾಡಿದೆ ಅಂತ ಹೇಳಿದ್ದಾರೆ. ಹಾಗೆ ಪೌರಾಣಿಕ ಚಿತ್ರಗಳಲ್ಲೂ ಕೂಡ ಹೆಚ್ಚು ಹಾಡುಗಳಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರುವುದು ಶ್ವೇತಾ ಎಸ್ ರಾವ್ ಸುಳ್ಯ ಎಂದ ಸಂದೇಶವನ್ನು ಕಳಿಸಿ ಮಾಹಿತಿಗಾಗಿ ಧನ್ಯವಾದಗಳು ಅಂತ ಹೇಳಿದ್ದಾರೆ. ನಂತರದ ಸಂದೇಶ ಬಂದಿರೋದು ಸುಧಾ ಬೂದಿಹಾಳ್ನಿಂದ, ಮಲಯ ಮಾರುತ ಚಿತ್ರದಲ್ಲೂ ಕೂಡ ಅತಿ ಹೆಚ್ಚು ಹಾಡುಗಳು ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡಿನಿಂದ ಜೀವನ ಜ್ಯೋತಿಯವರ ಸಂದೇಶವನ್ನು ಕಳಿಸಿ ಮಾಹಿತಿ ಚೆನ್ನಾಗಿದೆ, ನನಗೆ ಈ ಚಿತ್ರಗಳಲ್ಲಿ ಇಷ್ಟು ಹಾಡಿದೆ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅದಕ್ಕೋಸ್ಕರ ಕೇಳ್ತಾನೆ ಇರಿ, ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಿಟ್ಟೆ. ಸೊ ನಂತರದ ಚಿತ್ರ ಯಾವುದು ಅಂತ ನೋಡೋದಾದರೆ 2017 ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆದಂತಹ ಚಿತ್ರ ರಾಜಕುಮಾರ. ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಆಗಿದ್ದಂತಹ ಚಿತ್ರ ರಾಜಕುಮಾರ. ಸಂತೋಷ್ ಆನಂದ್ ರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಿದ್ದಂತಹ ಚಿತ್ರ. ಪುನೀತ್ ರಾಜ್ಕುಮಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಕುಟುಂಬದ ಮೌಲ್ಯಗಳನ್ನು ಎತ್ತಿ ತೋರಿಸಿದಂತಹ ಚಿತ್ರ ರಾಜಕುಮಾರ. ರಾಜಕುಮಾರ ಚಿತ್ರದಲ್ಲಿ ಬರೋಬ್ಬರಿ 7 ಹಾಡುಗಳು ಇತ್ತು. ಹಾಗೆ ನಂತರ ನಾವು ಮಾತಾಡುವಂಥ ಚಿತ್ರ ಯಾವುದಪ್ಪ ಅಂತ ಹೇಳಿದ್ರೆ 2015 ತೆರೆ ಕಂಡಿದ್ದಂತಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರ ರಂಗಿತರಂಗ. ಅನೂಪ್ ಭಂಡಾರಿಯವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ರಂಗಿತರಂಗ ಚಿತ್ರ. ನಿರೂಪ್ ಭಂಡಾರಿ ಮತ್ತು ಅವಂತಿಕಾ ಅವರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು. ಕರಾವಳಿ ಪ್ರದೇಶದ ಒಂದು ನಿಗೂಢ ವಿಭಿನ್ನ ಥ್ರಿಲ್ಲರ್ ಕಥಾಹಂದರವನ್ನು ಹೊಂದಿದ್ದಂತಹ ಚಿತ್ರ ರಂಗಿತರಂಗ. ರಂಗಿತರಂಗದಲ್ಲಿ ಕೂಡ 7 ಹಾಡುಗಳು ಇದ್ದು, 2 ಚಿತ್ರಗಳು ಕೂಡ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯ ಹಾಡುಗಳಿಂದಾನೇ ಫೇಮಸ್ ಆಗಿದ್ದಂತಹ ಚಿತ್ರಗಳು. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ 2 ಮತ್ತೆ ಹಾಡುಗಳು. ಕೇಳ್ತಾನೆ ಇರಿದು ನಿಮ್ಮ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವಿಜಯ್ ಪ್ರಕಾಶ್ ಅವರ ಧ್ವನಿಲಿದ್ದಂತಹ ಒಂದು ಸೂಪರ್ ಹಿಟ್ ಗೀತೆಯನ್ನು ಕೇಳಿದ್ರಿ, ಬೊಂಬೆ ಹೇಳುತ್ತೈತೆ ಅಂತ ಹೇಳಿದ್ದು ರಾಜಕುಮಾರ ಚಿತ್ರದ ಗೀತೆ ಆಗಿತ್ತು. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯಕ್ಕೆ ವಿಹರಿ ಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಸೊ ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿನಿಮಾ ಮಾಹಿತಿಗೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಹಾಡುಗಳು ಮಾಹಿತಿ ಎಲ್ಲದೂ ಕೂಡ ನಿಮಗೆ ತಲುಪಿದೆ ಅಂತ ಅನ್ಕೊಳ್ತೀನಿ. ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಸಂದೇಶವನ್ನು ಕಳಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ, ಸಮಯ ಆಗೋಯ್ತು. 10:54:18 ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗುವಂತಹ ಸಮಯ ಆಗಿ ಹೋಯ್ತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. 11 ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾರೆ ಆರ್ಜೆ ಶ್ರಾವ್ಯ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಕೇಳ್ತಾ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶ್ರಾವ್ಯ ಹರುಮನೆ. ಇದು ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಳನ್ನ ನೀವು ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013, 9480901013. ನಿಮಗೆ ಬೇಕಾಗಿರುವ ರೆಟ್ರೋ ಗೀತೆಗಳನ್ನ ಕಳುಹಿಸಿಕೊಡಿ. ಜೊತೆಗೆ ಆ ಹಾಡಿನ ಕುರಿತಾಗಿ ನಿಮಗೆ ತಿಳಿದಿರುವ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಏನಾದ್ರೂ ಇದ್ರೆ, ಯಾವುದಾದ್ರೂ ಕುತೂಹಲಕಾರಿ ವಿಷಯ ಇದ್ರೆ ಸಹ ನಮ್ಮ ಜೊತೆ ಹಂಚ್ಕೋಬಹುದು.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಮೊದಲಿಗೆ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಅನ್ಪಟ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಂತರ ಪ್ರೇಮ್ ಬಂಧನ್ ಚಿತ್ರದ ಗೀತೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಕೇಳಿದ್ರಿ.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
4: ಅಥವಾ ಕಾಲ್ 9916253458.
5: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ನೀವು ಕೇಳ್ತಿದ್ರ ಆಪ್ಕಿ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳು. ಶಾಂತಿನಿ ಅವರು ಹಾಸನದಿಂದ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ರಘುನಾರಾಯಣ್ ಬೆಂಗಳೂರಿನಿಂದ, ದಿವಾಕರ್ ಶೆಣೈ ಮೂಡಬಿದ್ರೆಯಿಂದ, ಎನ್ಆರ್ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9489901013. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೋರಿ ನಮಗೆ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಗೀತೆ ಮೇರಾ ಸಾಯಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ.

ಶಾರ್ಮಿಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ನೀರಜ್ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ಈ ಗೀತೆಗಿತ್ತು. ಇನ್ನು ಸಂದೇಶಗಳನ್ನ ನೋಡೋದಾದ್ರೆ, ಹೀರಾಮಣಿ ವರ್ಮ, ಪಾರಸ್ ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ನೋಖೇಲಾಲ್ ವರ್ಮ ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಶ್ರವಂತ್ ಅವರು ಚಿತ್ರದುರ್ಗದಿಂದ, ಅನುಪಮ ಕುಮಾರ್ ಪಾರ್ಕ್ನಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ಶ್ರಾವ್ಯ ಅವರು ಕೊಪ್ಪಳಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀವು ಸಹ ನಿಮ್ಮ ನೆಚ್ಚಿನ ರೆಟ್ರೋ ಗೀತೆಯನ್ನ ಕೋರಿ, ಹಿಂದಿ ರೆಟ್ರೋ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಬಹುದು. ಜೊತೆಗೆ ಏನಾದರೂ ಕುತೂಹಲಕಾರಿ ವಿಷಯ ಅಂದರೆ ಇಂಟ್ರೆಸ್ಟಿಂಗ್ ಟ್ರಿವಿಯಾ ಆ ಹಾಡಿನ ಕುರಿತಾಗಿ ಇದ್ರೆ ಸಹ ನಮಗೆ ನೀವು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಮುಂದಿನ ಗೀತೆ ಮೆಹಬೂಬಾ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನದಲ್ಲಿ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶನ ಕಳಿಸಿದ್ದಾರೆ, ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಂತರ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜಶ್ರೀ ಸುರಪುರದಿಂದ, ಉಷಾ ನಾಗರಭಾವಿಯಿಂದ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್

ಸಾವರ್ಕರ್, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನಿಂದ ಶಾರ್ಮಿಲಿ ಚಿತ್ರದ ಗೀತೆ ಚೆನ್ನಾಗಿ ಮೂಡ್ ಬಂತು ಅಂತ, ಅನಿಲ್ ಭೀಷ್ಟಣ್ಣನವರ್ ಚಿಕ್ಕೋಡಿಯಿಂದ ಎಲ್ಲ ಗೀತೆಗಳನ್ನ ಕೇಳ್ತಾ ನನ್ನ ಕಾಲೇಜು ದಿನಗಳು ನೆನಪಾಯಿತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಕೆಂಪರಾಜು ಅವರು ಮೈಸೂರಿನಿಂದ, ಸದಾಶಿವ ಹುಲಗೂರ ಬನಶಂಕರಿ ಬೆಂಗಳೂರಿನಿಂದ, ನಂತರ ಶರತ್ ಹಾಗೂ ಪದ್ಮಜ ಭೀಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಮುಂದಿನ ಗೀತೆ ಸಸುರಾಲ್ ಚಿತ್ರದಿಂದ ಮೊಹಮ್ಮದ್ ರಫಿ ಅವರ ಗಾಯನದಲ್ಲಿ ಹಜರತ್ ಜಯಪುರಿ ಅವರ ಸಾಹಿತ್ಯ, ಶಂಕರ್ ಜೆ ಕಿಶನ್ ಅವರ ಸಂಗೀತ.

ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ, ಕೆ ಮಹದೇವ್ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ವಾಸುಕಿ ಡೋಯಿಜೋಡೆ ಸಾಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಟಿ ಪದ್ಮಿನಿ ಅವರ 94ನೇ ಹುಟ್ಟಿದ ಹಬ್ಬ ಎಂದು ಅವರ ನೆನಪಿಗಾಗಿ ಜಸ್ ದೇಶ್ ಮೇ ಗಂಗಾ ಬೆಹತಿ ಹೇ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಆ ಗೀತೆ ಪ್ರಸಾರ ಆಯಿತು ಅವರ ಸವಿ ನೆನಪಿಗಾಗಿ. ನಂತರ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಮುಂದಿನ ಗೀತೆ ಜವಾನಿ ದಿವಾನಿ ಚಿತ್ರದಿಂದ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ.

ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಿದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸತೀಶ್ ಕುಮಾರ್ ದೇವರಾಯನ ದುರ್ಗ, ದೇವಾನಂದ್ ಇಟಗಿ ಶಿವಮೊಗ್ಗದಿಂದ, ವಿಜಯಪುರದಿಂದ ಇಸ್ಮಾಯಿಲ್, ರೂಪಾ ಶ್ರೀಧರ್ ಜ್ಞಾನಭಾರತಿ ಎಲ್ಲೇಔಟ್, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಹುಬ್ಬಳ್ಳಿ ಲೋಹ್ಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಇವತ್ತು ನಟಿ ಜಯಶ್ರೀ ಟಿ ಅವರ ಹುಟ್ಟಿದ ದಿನ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ 1971 ತೆರೆ ಕಂಡ ತೇರೆ ಮೇರೆ ಸಪನೆ ಚಿತ್ರದ ಗೀತೆ ಜೇಸೆ ರಾಧಾನೆ, ಇದರಲ್ಲಿ ಸಂಗೀತ ನಿರ್ದೇಶಕರಾದ ಎಸ್ ಟಿ ಬರ್ಮನ್ ಅವರು, ಹರಿಪ್ರಸಾದ್ ಚೌರಾಸ್ಯ ಅವರ ಕೊಳಲು ಮತ್ತು ಶಿವಕುಮಾರ್ ಶರ್ಮಾ ಅವರ ಸಂತೋರನ ಬಳಸಿ ಈ ಚಿತ್ರಕ್ಕೆ ಒಂದು ಪರ್ಫೆಕ್ಟ್ ಮ್ಯೂಸಿಕ್ ಬೇಕು ಅಂತ, ಸ್ಕ್ರೀನ್ ಪ್ಲೇಗೆ ಒಂದು ಪರ್ಫೆಕ್ಟ್ ಮ್ಯೂಸಿಕ್ ಬೇಕು ಅಂತ ಇವರ ಕೊಳಲು ಮತ್ತು ಸಂತೂರನ ಬಳಕೆ ಮಾಡಿದ್ರು ಅಂತ ಹೇಳಿ ಒಂದು ಸಂಗತಿನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದೀಗ ತೇರೆ ಮೇರೆ ಸಪ್ನೆ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ನೀರಜ್ ಅವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ.

0: एक दीवाना शहर में,
1: एक दीवाना नहीं, एक दीवानी भी।

ಘರೋಂಡಾ ಚಿತ್ರದ ಗೀತನ ಕೇಳಿದ್ರಿ. ಭೂಪಿಂದರ್ ಸಿಂಗ್ ರುನಾ ಲೇಲಾ ಅವರ ಗಾಯನದಲ್ಲಿ, ಗುಲ್ಜರ್ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತ. ಈ ಗೀತೆ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಸುಮಿತ್ರಾ ಅವರು ಸಂಡೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಜಯಣ್ಣ ಶಶಿವಾಳ ಅರ್ಸಿಕೆರೆಯಿಂದ, ಶ್ರೀಮತಿ ಬಿಎಸ್ ದೀಪಿಕಾ ಅನಿಲ್ ಕುಮಾರ್ ದಾವಣಗೆರೆಯಿಂದ, ಮಂಜ ಅಲಪಟ್ಟಣ ಗ್ರಾಮದಿಂದ, ತೀರ್ಥಪ್ರಸಾದ್ ದೊಡ್ಡ ಮೇಟಿಕುರ್ಕೆಯಿಂದ, ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಪ್ಕಿ ಪಸಂದ್ ಕಾರ್ಯಕ್ರಮ. ನೀವು ಸಂಜೆ 9:15 ಸಹ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ರೊಮ್ಯಾಂಟಿಕ್ ಹಿಂದಿ ಗೀತೆಗಳನ್ನು ಕೇಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. 12 ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡದಿಂದ. ಇದೀಗ ಮುಂದಿನ ಗೀತೆ ಪಕೀಜಾ ಚಿತ್ರದಿಂದ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಕೆಫಿ ಅಜ್ಮಿ ಅವರ ಸಾಹಿತ್ಯ, ಗುಲಾಂ ಮೊಹಮ್ಮದ್ ಅವರ ಸಂಗೀತ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ಧತೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆ

0: ಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024 ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ರಿಂದ ಬಹಳ ಸಂತೋಷ, ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಚಿರಭಾಗಿ ವಂದಿಸುತ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 21 ಬೆಳಗ್ಗೆ 7 ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೈರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19 ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27,19,00,000 ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1,750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ
2: ಹಲೋ ನಮಸ್ಕಾರ, ಎಫ್ಎಂ ರೈನ್ಬೋ ನಿಮ್ಗಾಗಿ ಪ್ರತಿದಿನ ಮನರಂಜನೆಯ ಮಹಾಪೂರ್ವನೇ ಹರಿಸುತ್ತೆ ಸಂಗೀತದ ಮೂಲಕ. ಎಫ್ಎಂ ರೈನ್ಬೋ ಸಮಯ, ಈ ಸಮಯ ನನ್ನ ನಿಮ್ಮ ಸಮಯ, ಅದು ನಮ್ಮೆಲ್ಲರ ನೆಚ್ಚಿನ ನವಿಲುಗರಿ ಸಮಯ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂದರೆ ಸಾಕಷ್ಟು ಮನರಂಜನೆ ಇರುತ್ತೆ. ಮನರಂಜನೆ ನಿಮ್ಗೆ ಗೊತ್ತು, ಅದು ಹಾಡುಗಳ ಮೂಲಕ ಇರುತ್ತೆ. ಸರಿ, ಹಾಗಿದ್ರೆ ಇವತ್ತು ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ನೀವು ಮಾತಾಡಬೇಕಲ್ವಾ? ನಾವು ಕಾಯ್ತಿರೋದೇ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ. ನಮ್ಮ ಅನುಭವ ಹೇಗೆ ಹೇಳೋಣ ಅಂತ ಹೇಳಿ ನೀವೆಲ್ಲರೂ ಹೇಳ್ತಿರ್ತೀರ. ಯಾಕೆ ಪ್ರತಿ ಸಲ ನಾನೇ ಹೇಳಬೇಕಾ? ಪ್ರತಿ ಸಲ ನಾನೇ ಏನಾದರೂ ವಿಷಯ ತೊಗೊಂಬರ್ಬೇಕಾ? ಹಾಗೇನೂ ಇಲ್ಲ ಅಲ್ವೇನ್ರಿ. ನೀವು ಆವಾಗವಾಗ ಭಾಗವಹಿಸ್ತಾ ಇರ್ತೀರ, ಹೇಳ್ತಾ ಇರ್ತೀರ. ನಿಮಗೆ ಯಾವ ವಿಷಯದ ಬಗ್ಗೆ ಇವತ್ತು ಕೇಳಬೇಕನ್ಸಿದೆ ಅಥವಾ ಮಾತಾಡಬೇಕನ್ಸಿದೆ? ಕೇಳೋದು ಅಂತಂದರೆ ಆಹಾ, ನನ್ನನ್ನೇನು ಕೇಳೋದಂತಲ್ಲ, ನನ್ನ ಅನಿಸಿಕೆಗಳನ್ನು ನಾನು ಹೇಳ್ತೀನಿ, ನಿಮ್ಮ ಅನಿಸಿಕೆಗಳನ್ನು ನೀವು ಹೇಳ್ತೀರಿ. ಹಾಗಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಶೇಷವಾಗಿ ಏನಾದರೂ ಮಾಹಿತಿಯನ್ನು ಪಡ್ಕೊಂಡ ಹಾಗೆ ಆಗತ್ತೆ. ಅದಕ್ಕೋಸ್ಕರ ಸಂಗೀತಮಯವಾಗಿ ನಿಮಗಾಗಿ ಇರುವಂಥ ಎಫ್ಎಂ ರೈನ್ಬೋದಲ್ಲಿ ಇವತ್ತಿನ ನವಿಲುಗರಿಯಲ್ಲಿ ವಿಷಯನ ನೀವು ಹೇಳಬೇಕು, ನಾನು ಕೇಳಬೇಕು. ಹಾಗಿದ್ರೆ ನಿಮಗೆಲ್ಲರಿಗೂ ನಾನು ಆತ್ಮೀಯ ಸ್ವಾಗತ ಹೇಳಿದ್ದೀನಿ. ಮಂಗಲಾಗು

ನೀವು ಸ್ವಾಗತ. ಹೇಳ್ತೀರಾ, ನನಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇರ್ತೀರಾ. ಇವತ್ತಿನ ಟಾಪಿಕ್, ಯಾರು ಮೊದಲು ಸಂದೇಶವನ್ನು ಕಳಿಸಿ ಯಾವ ವಿಷಯದ ಬಗ್ಗೆ ಹೇಳ್ತಾರೆ ಆ ವಿಷಯದ ಬಗ್ಗೆನೇ ಮಾತಾಡೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನೀವು ನಿಮ್ಮ ಅನಿಸಿಕೆಗಳನ್ನ ಹೇಳಬೇಕು, ನಾನು ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ. ಹಾಗಿದ್ರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ನವಿಲುಗರಿ ಕಾರ್ಯಕ್ರಮಕ್ಕೆ. ಇದು ಮಂಗಳ, ಇದು ಶುಕ್ರವಾರದ ಶುಭ ಸಮಯ, ವೀಕೆಂಡ್ನಲ್ಲಿ ನಾವಿದ್ದೀವಿ. ವೀಕೆಂಡ್ ಪ್ಲ್ಯಾನ್ಸ್ ಕೂಡ ಏನಿದೆ ನಿಮ್ಮದು, ಎಲ್ಲವನ್ನ ನೀವು ನನಗೆ ಹೇಳಬೇಕು. ನಿಮ್ಮ ಮಾತುಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತಂದಮೇಲೆ ನೀವು ಕೂಡ ಅಂದ್ಕೊಂಡಿರ್ತೀರಾ ಇವತ್ತು ನಾವು ಏನೆಲ್ಲ ಹೇಳಬೇಕು ಮಂಗಳಾಗೆ ಅಂತ. ಅದು ಇದು ಅಂತಲ್ಲ, ನಿಮ್ಗೆ ಅನಿಸಿದಂಥ ವಿಷಯ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋಣ ರೀ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ಅದೇ ವಿಷಯವನ್ನು ನನಗೆ ಹೇಳಿ. ಮೊದಲು ಯಾರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಆ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ನಿಮಗಾಗಿ ನವಿಲುಗರಿಯಲ್ಲಿ. ಈಗ ಈ ಹಾಡು ಕೇಳಿ.

0: ಚೆನ್ನಾಗಿತ್ತಲ್ವಾ? ಅನುರಾಧ ಶ್ರೀರಾಮ್ ಮತ್ತೆ ಕುನಾಲ್ ಗಂಜಾವಾಲ ಅವರ ಧ್ವನಿಯಲ್ಲಿ ಇಂದ್ರ ಚಿತ್ರದ ಹಾಡನ್ನು ಕೇಳಿದ್ರಿ. ನಾನು ಆಗಷ್ಟೇ ಕೇಳಿದೆ ನಿಮ್ಮನ್ನ ಯಾವ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ರೀ ಅಂತ. ಯಾರ್ಯಾರೋ ಏನೇನೋ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ನಿಮ್ಮ ಅನಿಸಿಕೆಗಳನ್ನ ಹೇಳ್ತಿದ್ದೀರಾ. ಆದರೆ ನಮಗೆ ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋಣ ಅಂತ. ಬ್ಯೂಟಿಫುಲ್ ಟಾಪಿಕ್. ನನಗೆ ಹ್ಯುಮ್ಯಾನಿಟೀಸ್ ಬಗ್ಗೆ ಮಾತಾಡೋದೇ ತುಂಬ ಇಷ್ಟವಾದಂತಹ ಒಂದು ವಿಷಯ. ಹಾಗಾಗಿ ಇಂಥ ವಿಷಯವನ್ನು ಕೇಳಿದಾಗ ನನಗನ್ಸುತ್ತೆ ನಾವೆಲ್ಲರೂ ಸೇರಿ ಏನಾದರೂ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬಹುದು. ಅಂದರೆ ಒಂದಿಷ್ಟು ವಿಚಾರಗಳನ್ನು ಮಾತಾಡಿದಾಗ ಬದುಕಿನಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಏನೇನೋ ನಡೀತಾ ಇರುತ್ತೆ ಪ್ರತಿದಿನದ ನಮ್ಮ ಜೀವನದಲ್ಲಿ, ಆದರೆ ಎಷ್ಟೊಂದು ತಿದ್ದುಕೊಳ್ಳೋದು ನಮ್ಮ ಜೀವನದಲ್ಲಿ ನಮಗಿರುತ್ತೆ. ಹಾಗಾಗಿನೇ ಹೇಳೋದು, ಯಾವುದಾದ್ರು ವಿಚಾರಗಳನ್ನು ಬೇರೆಯವರ ಜೊತೆಗೆ ನಾವು ಚರ್ಚಿಸಿದಾಗ, ಬೇರೆಯವರ ಅನುಭವಗಳನ್ನು, ಅನಿಸಿಕೆಗಳನ್ನು ಅಥವಾ ತಿಳುವಳಿಕೆಯ ಮಾತುಗಳನ್ನು ಕೇಳಿದಾಗ ನಿಜವಾಗ್ಲೂ ಕೂಡ ನಾವು ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು, ಹಾಗೆ ಪರಿಸ್ಥಿತಿಗಳನ್ನು ಕೂಡ ಬದಲಾಯಿಸಿಕೊಳ್ಳಬಹುದು. ಹಾಗಾಗಿ ಪ್ರತಿಮಾ ಸಾನ್ವಿ ಅವರು ನಮಗೆ ಹೊಸನಗರದಿಂದ ಕಳಿಸಿರುವಂಥ ವಿಷಯ, ಹಿರಿಯ ನಾಗರಿಕರ ಬಗ್ಗೆ, ಅವರ ಕಾಳಜಿಯ ಬಗ್ಗೆ ಮಾತಾಡೋಣ ಅಂತ. ಎಷ್ಟು ಸತ್ಯ ಅಲ್ವಾ? ಹಿರಿಯರಿದ್ದಾರೆ ಅಂತ ನಾವೆಲ್ಲರೂ ಇವತ್ತಿದ್ದೀವಿ. ಆದರೆ ಎಷ್ಟೊಂದು ಕಡೆ ನೀವು ಮಾತನಾಡುವಾಗ ಕೇಳ್ತೀವಿ, ಆ ಮುದುಕ ಆ ಮುದುಕಿ ಹಾಗೆ ಹೀಗೆ ಅಂತ. ಆದರೆ ನಾವು ಒಂದ್ಸಲ ಮುದುಕ ಮುದುಕಿ ಆಗ್ತೀವಲ್ವಾ? ನಾವು ಅದನ್ನು ಖಂಡಿತವಾಗ್ಲೂ ಆ ಮಟ್ಟಕ್ಕೂ ಕೂಡ ಹೋಗಲಿದ್ದೇವೆ. ನಮ್ದೇನು ಇದೇ ಯೌವನದಲ್ಲೇ ನಮ್ಮ ಜೀವನ ಇಲ್ಲಿಗೆ ನಿಂತು ಬಿಡೋದಿಲ್ಲ. ನಾವು ಕೂಡ ಒಂದ್ಸಲ ಮುದುಕ ಮುದುಕಿ ಆಗ್ತೀವಿ ಅನ್ನೋದನ್ನು ಬಹಳಷ್ಟು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಇವತ್ತಿನ ಮಗುನೇ ಮುಂದಿನ ಮುದುಕ ಅಥವಾ ಮುದುಕಿ, ಯಾಕಂದ್ರೆ ಜೀವನ ಓಡ್ತಾ ಇರುತ್ತೆ. ಯಾರ ವಯಸ್ಸನ್ನು ಯಾರು ಕೂಡ ಹಿಡಿದಿಡೋಕೆ ಸಾಧ್ಯವೇ ಇಲ್ಲ, ನೆನಪುಗಳನ್ನು ಮಾತ್ರ ಹಿಡಿದಿಡಬಹುದಾಗಿದೆ. ಹಾಗಾಗಿ ಹಿರಿಯ ನಾಗರಿಕರು ನಮ್ಮ ಜೀವನದಲ್ಲಿ ಎಂತಹ ಅಪ್ರತಿಮವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ ಅಂತಂದ್ರೆ, ಅವರ ಅನುಭವ ಸಾರ ಏನಿದೆಯಲ್ಲ ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗಿರುತ್ತೆ. ನಾವು ಅವರ ಅನುಭವಗಳನ್ನು ಕೇಳಿದಾಗ, ಅವರ ಜೀವನದ ಒಂದಷ್ಟು ಘಟನೆಗಳನ್ನು ಅವರು ನೆನಪಿಸ್ಕೊಂಡು ನಮ್ಮ ಮುಂದೆ ವಿವರಿಸಿದಾಗ ಹೇಗಿತ್ತಲ್ವಾ ಬದುಕು, ಹೇಗಿರಕ್ಕೆ ಸಾಧ್ಯ ಅಲ್ವಾ ಅಂತೆಲ್ಲ ಅನ್ನಿಸ್ತಾ ಇರತ್ತೆ. ಅದಕ್ಕೇ ಹಿರಿಯರಿಗೆ ನಾವು ಜಾಸ್ತಿ ಬೆಲೆ ಕೊಡೋದು, ಯಾಕೆ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಅಗಾಧವಾದಂತಹ ಅನುಭವಕ್ಕೆ. ಆ ಅನುಭವ ಅವರಿಗೆ ಹಾಗೆ ಬಂದಿರಲ್ಲ ರೀ, ಜೀವನದಲ್ಲಿ ಅವರು ಕಂಡಂತಹ ಏಳು ಬೀಳುಗಳು, ಅವರು ಕಂಡಂತಹ ಕನಸುಗಳು, ಭಗ್ನವಾದಂತಹ ಕನಸುಗಳು, ನನಸು ಮಾಡಿಕೊಂಡಂತಹ ರೀತಿ, ಅವರು ಮಾಡಿದಂತಹ ಹೋರಾಟಗಳು, ಪ್ರತಿ ದಿನದ ಬದುಕಿಗಾಗಿ ಕೂಡ ಹೋರಾಟವನ್ನು ಮಾಡಿದಂತಹ ಹಿರಿಯರಿರ್ತಾರೆ. ಅಂಥವರ ಒಂದಷ್ಟು ಮಾತುಗಳೇನಿರ್ತಾವಲ್ಲ, ಅವತ್ತು ಕೂಡ ನಮಗೆ ವೇದವಾಕ್ಯವಾಗ್ತವೆ. ಬದುಕಿನಲ್ಲಿ ನಾವಿವತ್ತು ಅನುಭವಿಸಿನೇ ಅಥವಾ ನಮ್ಮ ಜೀವನದಲ್ಲಿ ಅನುಭವವಾಗಿಯೇ ನಾವು ಕಲ್ತ್ಕೋಬೇಕಾಗಿಲ್ಲ, ಇನ್ನೊಬ್ಬರ ಅನುಭವದಿಂದ ಕಲ್ತ್ಕೋಬೇಕು. ಯಾಕಂದ್ರೆ ಯಾರಿಗೂ ಅಷ್ಟೊಂದು ಸಮಯ ಇಲ್ಲ. ಈಗ ಸಣ್ಣ ವಿರಾಮ.
1: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
2: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
2: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
1: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ಗೆ ಕಳಿಸ್ತಾ ಇದ್ದೀನಿ.
4: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
0: ನೀವು ನಮಗೆ ಸಂದೇಶವನ್ನು ಕಳಿಸಬಹುದು 9480901013, 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ. ಹಿರಿಯರೊಂದಿಗಿನ ನಿಮ್ಮ ಅನುಭವ ಏನು? ನಿಮ್ಮ ಮನೆಯಲ್ಲಿ ಹಿರಿಯರಿದ್ದಾರಾ? ಹಿರಿಯರನ್ನ ಯಾವ ರೀತಿ ನೀವು ನೋಡ್ಕೊಳ್ತೀರಾ? ಅದೆಲ್ಲವನ್ನು ಕೂಡ ತಿಳಿಸಿ. ಎಲ್ಲರೂ ಸೇರಿ ನಾವು ವಿಚಾರವನ್ನು ಚರ್ಚೆ ಮಾಡಿದಾಗ ಮಾತ್ರ ನಾವು ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಬದುಕಿನಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈಗ ನಿಮಗಾಗಿ ಈ ಹಾಡು ಕೇಳಿಸ್ತಾ ಇದ್ದೀನಿ, ಅಂಬಾರಿಯಿಂದ

ಅಂಬಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಚೇತನ್ ಎಂಥ ವಾಯ್ಸ್ ಅಲ್ವಾ, ಎಷ್ಟೊಂದು ಜನ, ಎಷ್ಟೊಂದು ಪ್ರತಿಭಾವಂತ, ನಿಜವಾಗ್ಲೂ ಕೂಡ ಅದೃಷ್ಟವಂತ ಕಲಾವಿದರು ನಮ್ಮಲ್ಲಿದ್ದಾರೆ. ಎಷ್ಟೊಂದು ಪ್ರತಿಭೆಗಳ್ರಿ, ಅವರ ಧ್ವನಿಯನ್ನು ಕೇಳ್ತಿದ್ದ ಹಾಗೆ ಅಷ್ಟು ಖುಷಿಯಾಗುತ್ತೆ. ಚೇತನ್ ಕೂಡ ಅದರಲ್ಲಿ ಒಬ್ಬರು, ತುಂಬ ಸೊಗಸಾಗಿ ಈ ಹಾಡನ್ನು ಹಾಡಿದ್ದಾರೆ. ಹಾಂ, ನಾವು ಮಾತಾಡ್ತಾ ಇದ್ದಿದ್ದು ಯಾವ ವಿಷಯದ ಬಗ್ಗೆ ಹೇಳಿ, ಹಿರಿಯ ನಾಗರಿಕರ ಬಗ್ಗೆ ಮಾತಾಡೋಣ, ಅವರ ಕಾಳಜಿಯ ಬಗ್ಗೆ ಮಾತಾಡೋಣ ಅಂತ. ಎಷ್ಟು ಜನ ನಿಜವಾಗ್ಲೂ ವಯಸ್ಸಾದವರಿಗೆ ಮರ್ಯಾದೆಯನ್ನು ಕೊಡ್ತೀರಾ, ವಯಸ್ಸಾದವರ ಮಾತನ್ನು ಕೇಳ್ತೀರಾ, ಅಟ್ಲೀಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಒಂಚೂರು ನಮ್ಮ ಗಮನಕ್ಕೆ ತಗೊಂಡು ಅದರ ಬಗ್ಗೆ ಯೋಚನೆ ಮಾಡುವಂತಹ ಸಾವಧಾನ ವ್ಯವಧಾನವನ್ನಾದರೂ ಹೊಂದಿದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ತಿಳಿಸಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದು, ಯಾರೇ ಹಿರಿಯರಿರಲಿ, ಹಿರಿಯರ ಬಗ್ಗೆ ಗೌರವ ಇರಲಿ, ಅವರು ಏನೋ ಮಾತಾಡ್ತಾ ಇದ್ರೆ ಮುಖ ತಿರ್ಸ್ಕೊಂಡು ಹೋಗುವಂಥವ್ರನ್ನು ಕೂಡ ನಾವು ನೋಡಿದ್ದೀವಿ. ಹಿರಿಯರಿಗೆ ಅಷ್ಟೊಂದು ನಾವು ನಿರ್ದಾಕ್ಷಿಣ್ಯವಾಗಿ, ಅಷ್ಟೊಂದು ನಾವು ಕಡೆಯಾಗಿ ನೋಡಿದಾಗ ನಿಜವಾಗ್ಲೂ ಆ ಹೃದಯಗಳಿಗೆ ಎಷ್ಟು ನೋವಾಗಬಹುದು. ಒಂದು ತಿಳ್ಕೋಬೇಕಾಗಿದೆ ನಮ್ಮ ಜೀವನದಲ್ಲಿ, ನಾವೆಷ್ಟೇ ಏನೇ ಕಲಿಬಹುದು, ಎಷ್ಟೇ ಹಣವಂತರಾಗಬಹುದು, ಆದರೆ ಗುಣವಂತರಾಗದಿದ್ದರೆ ನಿಜವಾಗ್ಲೂ ಕೂಡ ಅದು ಯಾವುದಕ್ಕೂ ಕೂಡ ಬೆಲೆ ಇರೋದಿಲ್ಲ. ಇವತ್ತು ನಾವು ಹಣ ಗಳಿಸ್ತಿದ್ದೀವಿ, ದೊಡ್ಡ ಒಂದು ಏನಂತಾರೆ ಐಷಾರಾಮಿ ಬದುಕನ್ನು ಬದುಕ್ತಾ ಇದ್ದೀವಿ, ಅದಕ್ಕೋಸ್ಕರ ನಮಗೆ ಯಾರ್ದು ಅವಶ್ಯಕತೆ ಇಲ್ಲಪ್ಪ ಅಂತ ಅಂದ್ಕೊಳ್ಳುವಂಥ ಅಹಂಕಾರವನ್ನೇನಾದರೂ ನಾವು ಬೆಳೆಸ್ಕೊಂಡ್ವಿ ಅಂತಂದರೆ ನಮ್ಮಂಥ ದುರಾದೃಷ್ಟವಂತರು ನನ್ನ ಪ್ರಕಾರ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಹಿರಿಯರನ್ನು ಯಾವಾಗಲೂ ನೋಡಿದಾಗ ಅವರು ಜಾಸ್ತಿ ಮಾತಾಡ್ತಾರೆ ಅಂತ ಅನ್ನಿಸ್ಬಹುದು, ಅಥವಾ ಹೇಳಿದ ವಿಷಯವನ್ನೇ ಮರಳಿ ಮರಳಿ ಹೇಳ್ತಾರೆ ಅಂತ ಅನ್ನಿಸ್ಬಹುದು, ಆದರೆ ಆ ಮಾತುಗಳನ್ನು ಕೇಳೋದ್ರ ಮೂಲಕ ಮಾತ್ರ ನಾವು ಅವರಿಗೆ ಗೌರವವನ್ನು ಪ್ರೀತಿಯನ್ನು ಕೊಡಬಹುದು. ಅದೇ ಅವರಿಗೆ ದೊಡ್ಡ ಆಸ್ತಿ. ಯಾರು ಅವ್ರ ಮಾತನ್ನು ಕೇಳಿಸ್ಕೊಳ್ತಾರಲ್ಲ, ಆ ಹೇಳುವಾಗ ಇರುವಲ್ಲಿ ಅವ್ರ ಮುಖದಲ್ಲಿರುವಂಥ ಆ ಖುಷಿ ಇರುತ್ತಲ್ಲ, ಆ ಖುಷಿಯನ್ನು ನೋಡೋಕ್ಕೋಸ್ಕರನಾದರೂ ನಾವು ಅವ್ರ ಮಾತನ್ನು ಕೇಳಬೇಕು ಅಂತ ಅನಿಸುತ್ತೆ. ಇನ್ನು ಎಷ್ಟೊಂದು ವಿಚಾರಗಳಲ್ಲಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಹಿರಿಯರ ಮಾತನ್ನು ಕೇಳಿದಾಗ ನಾವು ನಿಜವಾಗ್ಲೂ ಸರಿಯಾದ ನಿರ್ಧಾರ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಸಂದೇಶಗಳು ಬಂದಿದ್ದಾವೆ ನೋಡೋಣ, ಬನ್ನಿ. ನಮಗೆ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ಇಲ್ಲಿನ ಸಂದೇಶವನ್ನು ಕಳಿಸಿ, ನಮಸ್ತೆ ಮಂಗಳಾ ಮೇಡಮ್, ಈ ದಿನ ಯಾವ ವಿಷಯದ ಬಗ್ಗೆ ಇರಬಹುದಾ ಅಂತ ಕೇಳ್ತಿದ್ದಾರೆ. ಇಲ್ಲ, ನಾನೇ ನಿಮಗೆ ವಿಷಯವನ್ನು ಕೊಡೋಕೆ ಹೇಳಿದ್ದೆ. ನವಿಲುಗರಿ ಕಾರ್ಯಕ್ರಮಕ್ಕೆ ಅವರು ಸ್ವಾಗತ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇನ್ನು ನಮಗೆ ಸಂದೇಶವನ್ನು ಕಳಿಸಿ ಹೇಳಿದರು, ಹಲೋ ಮೇಡಮ್, ಪ್ರೆಸೆಂಟ್ ಡೇ ಬಗ್ಗೆ ಮಾತಾಡೋಣ ಅಂತ ಹೇಳಿ ನಮಗೆ ಶ್ರುತಿ ಅವರು ಕೇಳಿದರು. ಪ್ರೆಸೆಂಟ್ ಡೇ ಬಗ್ಗೆ ಮಾತನಾಡಬಹುದು, ಆದರೆ ಸ್ವಲ್ಪ ತಡವಾಗಿ

ಸಂದೇಶ ಬಂದಿದೆ. ಅಂದರೆ ಪ್ರೆಸೆಂಟ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ ಅವರು ಇವತ್ತಿನ ನಮಗೆ ಟಾಪಿಕ್ ತುಂಬ ಚೆನ್ನಾಗಿದೆ ಇವತ್ತಿಂದು ಅಂತ ಹೇಳಿ ನಮಗೆ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸ್ತಾರೆ. ಹಾಗೆ ಒಂದು ರಿಕ್ವೆಸ್ಟ್ ಇದೆ, ಇವತ್ತಿನ ಸಂಬಂಧಗಳ ಬಗ್ಗೆ ಮಾತಾಡಿ. ಹಾಂ, ರಮೇಶ್ ಗುಟ್ಟಿ ಮಧುಗಿರಿಯಿಂದ ಅವರು ಇವತ್ತಿನ ಸಂಬಂಧಗಳ ಬಗ್ಗೆ ಮಾತಾಡಿ ಅಂದಿದ್ರು. ಬಹಳ ಬಹಳ ತುಂಬ ದೊಡ್ಡದಾದಂಥ ಸಬ್ಜೆಕ್ಟ್ ಅದು, ಯಾಕಂದರೆ ಒಂದರಲ್ಲಿ ಮುಗಿಯುವಂಥದ್ದಲ್ಲ. ಆದರೆ ಸಂಬಂಧಗಳ ಒಂದು ಭಾಗವೇ ಹಿರಿಯ ನಾಗರಿಕರು, ನಮ್ಮ ಜೀವನದಲ್ಲಿರುವಂತಹ ಹಿರಿಯರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ನಿಮಗೆ ಖುಷಿಯಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಸಂದೇಶಗಳು ಇನ್ನೂ ಬರ್ತಾ ಇದೆ, ಆದರೆ ಸಂದೇಶಗಳನ್ನ ಓದೋಕ್ಕಿಂತ ಮುಂಚೆ ಮುಂದಿನ ಹಾಡನ್ನು ಕೇಳಿಸ್ತಾ ಇದ್ದೀನಿ. ಏನೇ ಆಗಲಿ, ಏನೇ ಹೋಗಲಿ, ನೀವು ಎಂಜಾಯ್ ಮಾಡಬೇಕು, ನಿಮಗೆ ಒಳ್ಳೆ ಸಂಗೀತ ಕೇಳಿಸ್ಬೇಕು, ನೀವು ಅಲ್ಲೇ ಒಂದೆರಡು ಸ್ಟೆಪ್ ಹಾಕಬೇಕು, ಇದು ನನ್ನ ಆಸೆ ಯಾವತ್ತೂ ಕೂಡ ಆಗಿರುತ್ತೆ. ಹಾಗಾಗಿ ಮುಂದಿನ ಹಾಡನ್ನು ನೀವು ಕೇಳಿಬನ್ನಿ. ನಮಗೆ ಸಂದೇಶವನ್ನು ಕಳಿಸಿ 9480910013 ಈ ಸಂಖ್ಯೆಗೆ ಸಂದೇಶಗಳು ಬರ್ತಿರಬೇಕು. ಅದರ ಜೊತೆಗೇನೆಂದರೆ ನಿಮ್ಮ ಸಂದೇಶ ಸ್ವಲ್ಪ ಚಿಕ್ಕದಾಗಿರಲಿ, ಚೊಕ್ಕದಾಗಿರಲಿ, ಯಾಕಂದರೆ ನೀವು ತುಂಬ ದೊಡ್ಡದಾಗಿ ಕಳಿಸಿದ್ರೆ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ, ನಿಮ್ಗೆ ಗೊತ್ತಲ್ವಾ?

ಏನ್ ಚೆನ್ನ ಅಲ್ವಾ. ನಿಜವಾಗ್ಲೂ ಕೂಡ ನಮ್ಮ ಚಿತ್ರ ಸಾಹಿತಿಗಳನ್ನ ಮೆಚ್ಚಲೇಬೇಕು. ನೀವು ಕೇಳಿದಂತಹ ಹಾಡು ಈಗ ಶ್ರುತಿ ಅವರು ಹಾಡಿದ್ರು, ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಅವರು ಹಾಡಿದಂತ ಹಾಡನ್ನ ಕೇಳಿದ್ರಿ. ಹಿತ್ಲಕ್ಕ ಕರಿಬೇಡ ಮಾವ, ಆಹಾ, ಸಾಹಿತ್ಯಗಾರರಿಗೆ ನಾವೇನಂತ ಹೇಳೋಣ ರೀ, ಅದೇನು ಬಾಣ ಬತ್ತಳಿಕೆಯನ್ನು ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಕೂಡ ಯಾವ ಅವಕಾಶಕ್ಕೆ, ಯಾವ ಒಂದು ಸಂದರ್ಭಕ್ಕೆ ಯಾವ ರೀತಿಯ ಹಾಡಬೇಕು ಅಂದಾಗ ಹಾಗೆ ಕೂತಲ್ಲೇ ಬರೆದು ಬಿಸಾಕ್ಬಿಡ್ತಾರಪ್ಪ. ಈ ಹಾಡುಗಳನ್ನ ನೋಡಿ ಮನೋರಂಜನೆಯಾಗಿ ತಗೊಂಡು ಅಲ್ಲೇ ಕೇಳಬೇಕು, ಒಂದೆರಡು ಸ್ಟೆಪ್ ಹಾಕಬೇಕು, ಬಿಟ್ಟಾಕ್ಬಿಡ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು ರೀ ಜೀವನದಲ್ಲಿ. ನೋಡ್ರಿ ಇಲ್ಲಿ ಸಂದೇಶ ಬಂದಿದೆ, ನಾವೆಲ್ಲರೂ ಬಾಲ್ಯದಲ್ಲಿ ಅಜ್ಜ ಅಜ್ಜಿಯರ ಜೊತೆಗೆ ಆಟ ಆಡಿ ಬೆಳೆದವರು, ಅವರ ಅನುಭವಗಳನ್ನು ಗಾದೆ ಮಾತುಗಳನ್ನು ಹೇಳ್ತಾ ಮಾರ್ಗದರ್ಶಕರಾಗಿದ್ದರು ಅವರು ನಮಗೆ. ನಾಳಿನ ನಮಗೆ ಹೇಗಿರಬೇಕು ಅಂತ ಹೇಳ್ತಿದ್ರು. ನಾನಂತೂ ನಮ್ಮ ಅಜ್ಜಿ ಜೊತೆಗೆ ಜಗಳ ಮಾಡಿದ್ರು ಸ್ವಲ್ಪ ಹೊತ್ತು ಅಷ್ಟೇ, ಏನೂ ಆಗಿಲ್ಲ ಅನ್ನೋ ಥರ ನಗ್ತಾ ಇರ್ತಾರೆ. ಅವರ ತಾಳ್ಮೆಯನ್ನು ನಾವು ನೋಡಿ ಕಲಿಬೇಕು ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಅನುಷಾ ಅವರು ಇವತ್ತು ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ರು ನಮಗೆ, ಕೃಷ್ಣನ ಮುಡಿಯಲ್ಲಿ ಇದು ನವಿಲುಗರಿ ಹೇಗೆ ಬಂತು ಅಂತ ಅದ್ರ ಬಗ್ಗೆ ಮಾತಾಡಿ ಅಂತ. ಸೊ ಅದನ್ನು ಮುಂದಿನ ಸಲ ಮಾತಾಡೋಣ ಅನುಷಾ. ಆದರೆ ಈಗ ನೀವು ಕಳಿಸಿರೋ ಥರ ನೋಡಿ, ಅವರಲ್ಲಿರುವಂಥ ತಾಳ್ಮೆನೇ ಮೊದಲನೇ ಪಾಠ. ಜೀವನದಲ್ಲಿ ನಾವೇನಾದರೂ ಸೋಲ್ತಾ ಇದ್ರೆ ತಾಳ್ಮೆನ

ಕಳ್ಕೊಂಡು ಸೋಲ್ತಾ ಇದ್ದೀವಿ ಹೊರತು ಪ್ರಯತ್ನದಿಂದಲ್ಲ. ಏನು ಗೊತ್ತಾ, ಕಾಯೋದು ಎಷ್ಟು ಇಂಪಾರ್ಟೆಂಟ್ ಇದೆ ಜೀವನದಲ್ಲಿ ಅಂತ. ಯಾವುದೂ ಕೂಡ ಸುಲಭವಾಗಿ ನಾವು ಅಂದ್ಕೊಂಡ ತಕ್ಷಣವೇ ನಮಗೆಲ್ಲವೂ ಕೂಡ ಸಿಗೋದಿಲ್ಲ ರೀ. ಯಾಕಂದರೆ ಕಾಯೋದು ಅಂದ್ರೆ ತಾಳ್ಮೆ, ಆ ತಾಳ್ಮೆಯನ್ನು ಕಲಿಸೋರೇ ಹಿರಿಯರು. ತಾಳ್ಮೆ ಕಲಿತ್ವಿ ಅಂತಂದರೆ ಅರ್ಧ ಜೀವನದಲ್ಲಿ ಗೆದ್ದ ಹಾಗೆ. ನಾವು ನಮ್ಮ ಹಿರಿಯರಿಗೆ ಗೌರವ ಕಾಳಜಿ ತೋರಿಸಿದಾಗ ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಾರೆ. ಈ ಕಾಳಜಿ ಮನೆಯಿಂದ ಪ್ರಾರಂಭ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಪ್ರತಿಮಾ ಸಾನ್ವಿ ಇವರು ಹೊಸನಗರದಿಂದ ಹೇಳ್ತಾರೆ. ಭಾಳ ಒಳ್ಳೆಯ ಸಂದೇಶ. ಏನು ಗೊತ್ತಾ, ಮಕ್ಕಳು ಯಾವತ್ತೂ ಕೂಡ ನಾವು ಹೇಳಿದ್ದನ್ನು ಮಾಡಲ್ಲ, ನಾವೇನು ಮಾಡ್ತಿರ್ತೀವಿ ಅದನ್ನು ಮಾಡ್ತಾರೆ. ಹಾಗಾಗಿ ಯಾವತ್ತೂ ನಾವು ನೆನ್ಪಿಟ್ಕೊಳ್ಬೇಕು, ಮಕ್ಕಳಿಗೆ ನಾವೇನೇನೋ ಭಾಷಣ ಮಾಡಿ ನೀ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು, ಸೆಲ್ ಫೋನ್ ಯಾವಾಗಲೂ ನೋಡ್ತಾ ಇರ್ತೀಯ, ಬರೀ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತೀಯ ಇಲ್ಲಿ ಮಾಡ್ತೀಯ ಅಂತಂದರೆ ನಮ್ಮ ಭಾಷಣ ಕೇಳಿ ಅವರು ಉದ್ಧಾರ ಆಗೋರಲ್ಲ. ಅಮ್ಮ ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆದರೆ ನಾವು ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಸರಿಯಾದ ಮಾರ್ಗದಲ್ಲಿದ್ದಾಗ ಅದನ್ನು ನೋಡಿ ಅವ್ರು ಕಲಿತಾರೆ. ನೀನು ನನಗೆ ನೀನು ನಮ್ಮ ಮಾತಿಗೆ ಬೆಲೆ ಕೊಡೋದಿಲ್ಲ, ನೀನು ಹಾಗೆ ಮಾತಾಡ್ತೀಯ ಹೀಗೆ ಮಾತಾಡ್ತೀಯ ಅಂತ ಹೇಳಿ ನಾವು ಹೇಳ್ತಿದ್ರೆ ನಮ್ಮನೇಲಿ ನಾವೇ ನಮ್ಮ ಅತ್ತೆ ಮಾವಂಗೆ ಅಥವಾ ನಮ್ಮ ತಂದೆ ತಾಯಿಗೆ ಎತ್ತರ ಧ್ವನಿಯಲ್ಲಿ ಹೇಗೇಗೋ ಮಾತಾಡ್ತಿರ್ತೀವಿ. ಅದನ್ನು ನೋಡಿರೋ ಮಗು ನಮ್ಮ ಭಾಷಣ ಕೇಳುತ್ತೆ? ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೆಯಿಂದನೇ ಯಾವತ್ತಿದ್ರೂ ಈ ಕಾಳಜಿ ಗೌರವ ಇವೆಲ್ಲವೂ ಕೂಡ ಶುರು ಆಗಬೇಕು. ಆಯಿತು, ನಮ್ಮ ಶಾಂತಾಚಾರ್ ಬಡಿಗೇರವರ ಸಂದೇಶ ಬಂದಾಯಿತು. ನಮಸ್ಕಾರ ಮಂಗಳಾ ಮೇಡಮ್, ಎಫ್ ಎಂ ರೇನ್ಬೋದಲ್ಲಿ ಪ್ರಸಾರವಾದ ನವಿಲುಗರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟೆ, ನಿಮಗೆ ಧನ್ಯವಾದ ಅಂತ ಹೇಳ್ತಾರೆ. ಇಂದಿನ ಹಿರಿಯ ನಾಗರಿಕರ ಕಾಳಜಿ ಎಂಬ ವಿಷಯದ ಕುರಿತು ನೀಡಿದ ಆಗಲೇ ಎಂಡಿಂಗ್ ಮೆಸೇಜ್ ಕಳಿಸ್ಬಿಟ್ಟಿದ್ದೀರಾ. ಇನ್ನೂ ಇದೀನಿ ನಾನು, ಇನ್ನೂ ನನ್ನ ಹತ್ರ ಎಷ್ಟು ಸಮಯ ಇದೆ ಗೊತ್ತಾ, ಇನ್ನೂ 31 ನಿಮಿಷ ಇದೆ ನನ್ನ ಹತ್ರ. ಸೊ ಹಾಗಾಗಿ ಸಂದೇಶವನ್ನು ಕಳಿಸಿ. ಆದರೆ ನೀವು ವಿಷಯವನ್ನು ಇಷ್ಟಪಟ್ಟಿದ್ದೀರಾ ಅಂತ ಗೊತ್ತಾಯಿತು. ಯಾಕಂದರೆ ಯಾವಾಗಲೂ ಕೂಡ ಯಾವುದೇ ವಿಷಯದ ಬಗ್ಗೆ ಮಾತಾಡುವಾಗ ತುಂಬ ಒಳ್ಳೆಯ ಸಂದೇಶವನ್ನು ತುಂಬ ಚೆನ್ನಾಗಿ ಬರೆದು ಅಚ್ಚುಕಟ್ಟಾಗಿ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನೀವು ಕಳಿಸಿರ್ತೀರ, ಅದನ್ನು ಓದೋಕ್ಕೂ ಕೂಡ ನಮ್ಗೆ ತುಂಬ ಖುಷಿಯಾಗುತ್ತೆ. ಆದರೆ ಒಂದೊಂದು ಸಲ ನಾವೇನು ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಸಂದೇಶ ಚಿಕ್ಕದಾಗಿರಲಿ ಅಂತ ಹೇಳಿ ಅಷ್ಟೇ ಅಲ್ವಾ. ಸೊ ಎಲ್ಲರೂ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸಂದೇಶಗಳನ್ನ ಕೂಡ ಓದೋಣ. ಹಾಗೆ ನಿಮಗಾಗಿ ಒಳ್ಳೊಳ್ಳೆ ಹಾಡುಗಳು ಕೂಡ ಲೈನ್ ಅಪ್ ಆಗಿದೆ, ಕೇಳಿಸ್ತೀನಿ ಖಂಡಿತವಾಗ್ಲೂ. ಹೇಳಿ, ನಿಮ್ಮನೇಲಿ ಇರುವಂತಹ ಹಿರಿಯರನ್ನು ನೀವು ಹೇಗೆ ಗೌರವಿಸ್ತೀರಾ, ಅಥವಾ ಅವರಲ್ಲಿ ಇಷ್ಟಪಡುವಂತಹ ಯಾವ್ದಾದ್ರು ಕ್ವಾಲಿಟೀಸ್ ನಿಮ್ಗೆ ಅನಿಸುತ್ತಾ, ಅಥವಾ ಯಾವ್ದಾದ್ರು ಕೋಪ ಬರೋ ಕ್ವಾಲಿಟೀಸ್, ಅವು ಕೂಡ ಚಿಕ್ಕ ಪುಟ್ಟದಾಗಿರ್ತವೆ. ಯಾಕಂದ್ರೆ ಗೊತ್ತಾ, ಅವರಲ್ಲಿ ಇರುವಂತಹ ಅನುಭವದ ಸಾರನೇ ಅಷ್ಟೊಂದಿರುತ್ತೆ. ಹಾಗಾಗಿ ಏನನ್ನಾದರೂ ಹೇಳುವಾಗ ಅವರೇನು ಬಹಳ ನಮಗೆ ನಯವಾಗಿ ಬಹಳ ನಮಗೆ ಬೆಣ್ಣೆ ಹಚ್ಚಿ ಹೇಳಬೇಕು ಅಂತ ಏನಿಲ್ಲ. ಹಾಗಾಗಿ ಸ್ವಲ್ಪ ಕೋಪದಿಂದ ಕೂಡ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಮಾತುಗಳನ್ನು ಕೂಡ ನಾವು ಕೇಳಬೇಕು. ಈಗ ಒಂದು ವೆರಿ ವೆರಿ ವೆರಿ ಶಾರ್ಟ್ ಬ್ರೇಕ್.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
5: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
9: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

9408090013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿ. ಹಿರಿಯ ನಾಗರಿಕರ ಬಗ್ಗೆ ಯಾವ ರೀತಿ ಕಾಳಜಿಯನ್ನು ನೀವು ವಹಿಸ್ತೀರಾ, ಅವರಿಗೆ ಯಾವ ಕಾಳಜಿ ಅಗತ್ಯವಿದೆ ಅಂತ. ಈಗ ಈ ಮಧುರವಾದಂತಹ ಹಾಡು ನಿಮಗಾಗಿ.

ಇಂಥ ಮಧುರವಾದ ಹಾಡುಗಳನ್ನ ಕೇಳ್ತಾ ಇದ್ದಾಗ ಮನಸ್ಸು ಎಲ್ಲಿ ತಣಿಯುತ್ತೆ, ಎಷ್ಟು ಕೊಟ್ಟರು ಬೇಕು ಬೇಕು ಅನ್ಸುತ್ತೆ. ಏ ದಿಲ್ ಮಾಂಗೇಮೋರ್ ಅಂತಾರಲ್ಲ, ಹಾಗೆ ಮನಸ್ಸಿಗೆ ಇಂಥ ಹಾಡುಗಳು ಇಂಥ ಸಂಗೀತ ಬೇಕಾಗಿ ಬೇಕಾಗುತ್ತೆ. ಆದರೆ ಸಮಯ ಕೂಡ ಹೇಳ್ತಾ ಇರದೆ ಮಂಗ್ಲಾ, ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಅಂತ. ಯು ಡೋಂಟ್ ಹ್ಯಾವ್ ಮಚ್ ಟೈಮ್ ಅಂದರೆ ಇದ್ದೀನಿ ಈ ಭೂಮಿಯಲ್ಲಿ, ಆದರೆ ನಿಮ್ಮ ಜೊತೆಗೆ ಕಳೆಯೋಕ್ಕೆ ಬಹಳ ಕಮ್ಮಿ ಸಮಯ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಚಿಕ್ಕದಾಗಿ ಹಾಡನ್ನು ಹಿಂದಕ್ಕೆ ಹಾಕಿ ಮತ್ತೆ ಮಾತಿಗೆ ಬಂದುಬಿಡ್ತೀನಿ. ಯಾಕಂದರೆ ನಿಮಗೆ ನೋಡ್ರಿ, ಅಷ್ಟು ಪ್ರೀತಿಯಿಂದ ನಾನು ಕೇಳಿರ್ತೀನಿ, ನೀವು ಅಷ್ಟೇ ಪ್ರೀತಿಯಿಂದ ನನಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾ ಇರ್ತೀರಾ, ಭಾಗವಹಿಸ್ತಾ ಇರ್ತೀರಾ, ಅದು ತುಂಬ ಖುಷಿ ಕೊಡುವಂತಹ ವಿಚಾರ. ಇಲ್ಲಿ ನೋಡಿ, ನಮಸ್ತೆ, ಹಿರಿಯರ ಬಗ್ಗೆ ಮಾತುಕತೆಯಲ್ಲಿ ನನ್ನದು ಒಂದು ಅಭಿಪ್ರಾಯ ಇದೆ. ಕೆಲವು ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳುವ ಮನೆಗಳಲ್ಲಿ ಹಿರಿಯರು ಪ್ರತಿಯೊಂದಕ್ಕೂ ಮೂಗು ತೂರಿಸಿ ಮೊಗ ಸೊಸೆಯನ್ನೇ ಬೇರೆ ಮಾಡುವ ಹಾಗೆ ವರ್ತಿಸುತ್ತಾರೆ. ಕಾಲ ಬದಲಾಗಿದೆ, ಚಿಕ್ಕವರ ಭಾವನೆಗಳಿಗೆ ಸ್ಪಂದಿಸಿದರೆ ಚೆನ್ನ ಅಂತ ಹೇಳಿ ಇದರ ಬಗ್ಗೆ ವಿವರಿಸಿ ಅಂತ ಹೇಳಿ ಚಿನ್ನು ನಮಗೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾರೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ನಾನೂ ಕೂಡ ಹೇಳ್ತೀನಿ, ಎಲ್ಲ ಹಿರಿಯರು ಎಲ್ಲ ಸಮಯದಲ್ಲೂ ಕೂಡ ಸರಿಯಾಗಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇನಿರುತ್ತೋ ಕೆಲವರು ಮನಸ್ಸಿನಲ್ಲಿ, ಅವರು ಏನಾದರೂ ನೋವನ್ನು ಹಿಂದೆ ಅನುಭವಿಸಿದ್ರು ಅಂತಂದರೆ ಅದನ್ನೇನೋ ನಮ್ಮ ಸೊಸೆಯರು ನಮ್ಮ ಮಕ್ಕಳು ಅನುಭವಿಸಲೇಬೇಕು ಅನ್ನುವಂಥ ಚಾಲೆಂಜ್ ಕೂಡ ಇಟ್ಕೊಂಡಂತಹ ಕೆಲವೊಂದಿಷ್ಟು ಹಿರಿಯರು ಇರ್ತಾರೆ, ಅದು ಒಳ್ಳೆಯದಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರೆ, ನಮಗೆ ವಯಸ್ಸಾದ ಮೇಲೆ ನಾವು ಮಕ್ಕಳ ಮನೆಯಲ್ಲಿ ಹೇಗಿರಬೇಕು ಅಂದರೆ ಗೆಸ್ಟ್, ಅತಿಥಿ ಇದ್ದಾಗಿರಬೇಕು. ಅತಿಥಿಗಳು ಹೇಗಿರ್ತಾರೆ ಹೇಳಿ, ನಮ್ಮ ಮನೆಯಲ್ಲಿ ಅವತ್ತು ಮಾಡಿದಾಗ ಅಡುಗೆಯಲ್ಲಿ ಉಪ್ಪು ಖಾರ ಕಡಿಮೆ ಇದ್ರೂ ಕೂಡ ಹೇಗಿಲ್ಲ ರೀ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅಯ್ಯೋ ನಿಮಗೆ ತುಂಬ ಲೇಟ್ ಆಯ್ತನು ಬೇಸರ, ಏನೂ ಇಲ್ಲ ರೀ ನಾವು ಇದೇ ಟೈಮ್ಗೆ ಊಟ ಮಾಡೋದು ಅಂತ ಹೇಳ್ತಾರೆ. ಯಾಕಾಗಿ ಹೇಳ್ತಾರೆ ಹೇಳಿ, ಅದು ಸೌಜನ್ಯ. ಯಾಕಂದರೆ ಆ ಥರ ಹೇಳಿದಾಗ ನಾವು ಅಲ್ಲಿ ಅತಿಥಿಯಾಗಿ ಹೋಗಿದ್ದಕ್ಕೂ ಕೂಡ ನಮಗೊಂದು ಬೆಲೆ ಇರುತ್ತೆ. ಇಲ್ಲಾಂದರೆ ಏ ಪ್ರತಿಯೊಂದಕ್ಕೂ ಇವರೇನಪ್ಪ ಕ್ರಿಬ್ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ವಯಸ್ಸಾದ ಮೇಲೆ ನಾವೆಷ್ಟು ಆದಷ್ಟು ಮೌನಕ್ಕೆ ಶರಣಾಗಬೇಕು, ಆದರೆ ನಮ್ಮ ಮಾತಿಗೆ ಬೆಲೆ ಇದ್ದಲ್ಲಿ ನಾವು ಮಾತಾಡಬೇಕು. ಆದರೆ ಆದಷ್ಟು ನಾವು ಹೊಂದಿಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು.

ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ, ನಾವು ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದ ನಮ್ಮ ಅನಿಸಿಕೆಗಳನ್ನು ಹೇಳಿದಾಗ, ಅವ್ರ ಜೊತೆ ನಾವು ಅಪ್ಯಾಯಮಾನತೆಯಿಂದ ನಡ್ಕೊಂಡಾಗ ನಿಜವಾಗ್ಲೂ ಕೂಡ ಕಿರಿಯರು ಕೂಡ ನಮ್ಮನ್ನು ಗೌರವಿಸ್ತಾರೆ. ಈ ಸಂದರ್ಭದಲ್ಲಿ ಯಾವಾಗಲೂ ಕಿರಿಯರು ಸರಿಯಾಗಿರ್ತಾರೆ, ಹಿರಿಯರು ಒಪ್ಕೋಬೇಕು, ಅದನ್ನ ಅವರೇ ಅವ್ರ ಮಾತನ್ನು ಕೇಳಬೇಕು ಅಂತಲೂ ನಾನು ಹೇಳ್ತಿಲ್ಲ. ಎಷ್ಟೊಂದು ಸಂದರ್ಭಗಳಲ್ಲಿ ನಾವು ಕಿರಿಯರು ಕೂಡ ತಪ್ಪು ಮಾಡ್ತಾ ಇರ್ತೀವಿ. ಅವ್ರು ನಮಗದನ್ನು ಹೇಳಿದಾಗ ಕೆಲವರಿಗೆ ಹೇಳುವಂಥ ಪದ್ಧತಿ ಬೇರೆ ಬೇರೆ ಥರ ಇರುತ್ತೆ. ಅದಕ್ಕೆ ಯಾಕೆ ಅಷ್ಟೊಂದು ಬೇಸರ ಮಾಡ್ಕೋಬೇಕು? ಹೇಳೋರು ಯಾರು? ನಮ್ಮನೆಯವರು ತಾನೇ ಬೈದ್ರಾದರೂ ಏನು ನಾವು ಸೌದೇನೂ ಹೋಗಲ್ಲ, ಸ್ವಲ್ಪ ಹೊತ್ತಿರುತ್ತೆ, ಅದನ್ನು ತೆಗೆದುಬಿಡಬೇಕು ಅಷ್ಟೇ ಅಲ್ವಾ? ಸೊ ಹಿರಿಯರು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಮಂಗಳಾ ಮೇಡಮ್, ನಮ್ಮ ಹಳ್ಳಿಗಳಲ್ಲಿ ಜಗಲಿ ಮೇಲೆ ಹಿರಿಯರು ಕೂತ್ಕೊಂಡು ದನಗಳು ಮೈ ತೊಳೆಯಿರಿ, ಮೇವಾಗಿ ಸ್ನಾನ ಮಾಡಿಸಿ ಅಂತ ಹೇಳ್ತಾ ಇರ್ತಾರೆ. ಅವ್ರನ್ನ ಕಳೆದುಕೊಂಡ ಮೇಲೆ ಬೇಜಾರಾಗ್ತದೆ. ಜಯಣ್ಣ ಶಶಿವಾಳ ಎಷ್ಟು ಒಳ್ಳೆ ಮಾತು ಹೇಳಿದ್ರು ನೋಡಿ. ನಿಜವಾಗ್ಲೂ ಅಲ್ಲಿ ಯಾವುದೋ ಒಂದು ಜಗಲಿ ಮೇಲೆ ಕೂತ್ಕೊಂಡು ಏನೋ ಮಾತುಗಳನ್ನ ಹೇಳ್ತಿರ್ತಾರೆ. ಏ, ದನಗಳನ್ನ ಒಳಕಟ್ರೋ, ಏ ಮಳೆ ಬಂತು ನೋಡ್ರೋ, ಎಲ್ಲ ಹೊರಗಡೆ ಏನೇನು ಬಿಟ್ಟಿದ್ದೀರಾ, ಎತ್ಕೊಂಡು ಮನೆ ಒಳಗೆ ಇಡಿ ಅಂತ ಹೇಳೋದಾಯ್ತು. ನೀವು ಹೇಳಿದಾಗೆ ದನಗಳು ಮೈ ತೊಳಿರಿ, ಅವಕ್ಕೆ ಸ್ನಾನ ಮಾಡಿಸಿ, ಅವಕ್ಕೆ ಮೇವು ಹಾಕಿ ಅಂತ ಈ ಮಾತುಗಳನ್ನ ಹೇಳ್ತಾ ಅಲ್ಲಿ ಜಗಲಿಲಿ ಕೂತಿರ್ತಾರೆ. ಒಂದೇ ಸಲ ಆ ಜಗಲಿ ಖಾಲಿ ಆದಾಗ ಮನಸ್ಸಿಗೆ ಮಾತ್ರ ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಯಾಕಂದರೆ ಅವರು ನಿಜವಾಗ್ಲೂ ಸ್ವಲ್ಪ ದಿನದ ಅತಿಥಿಗಳಾಗಿರ್ತಾರೆ. ಅವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಲ್ವಾ, ಅಷ್ಟು ನಮಗೆ ಆಶೀರ್ವಾದವಾಗಿ ಅವರ ಆಶೀರ್ವಾದ ಯಾವಾಗಲೂ ನಮಗೆ ಸಿಗ್ತಾನೆ ಇರುತ್ತೆ. ಸಿಂಧನೂರದಿಂದ ಸುರೇಶ್ ಬಳೂಟಗಿ, ಹಿರಿಯರಿಲ್ಲದ ಮನೆಯಲ್ಲಿ ಗುರುಗಳಿಲ್ಲದ ಮಠವಲ್ಲ. ಹ್ಞೂ, ಹಿರಿಯರಿಲ್ಲದ ಮನೆಯಲ್ಲ, ಗುರುಗಳಿಲ್ಲದ ಮಠವಲ್ಲ. ಎಂಥ ಮಾತು ಹೇಳಿದ್ರು ನೋಡ್ರಿ ಸುರೇಶ್ ಅವರೇ. ನಿಜವಾಗ್ಲೂ ಕೂಡ ಒಂದು ಮಠದಲ್ಲಿ ಗುರುಗಳಿರಲಿಲ್ಲ ಅಂತಂದರೆ ಆ ಮಠಕ್ಕೆ ಏನು ಬೆಲೆ ಇರುತ್ತೆ? ಅಲ್ಲಿರುವಂಥ ಗುರು ಕೂಡ ಹೇಗಿರಬೇಕು? ದೈವಾಂಶ ಸಂಭೂತರಾಗಿರಬೇಕು. ಗುರುಗಳ ಬಗ್ಗೆ ಮಾತಾಡೋಕೆ ಹೋದರೆ ಅದೊಂದು ದೊಡ್ಡ ದಿನಾನೇ ಆಗುತ್ತೆ ಬಿಡಿ. ಯಾಕಂದರೆ ಎಲ್ಲ ಗುರುಗಳು ಗುರುಗಳಂತೆ ಇರಬೇಕಲ್ವಾ? ಅದು ಕೂಡ ಪ್ರಶ್ನಾರ್ಥಕ. ಆದರೆ ಹಿರಿಯರಿಲ್ಲದ ಮನೆ ಕೂಡ ಅದು ಕೂಡ ಚೆನ್ನಾಗಿರಲ್ಲ ಅಂತಲೇ ಅನಿಸುತ್ತೆ. ಅವರಿದ್ದು ಆ ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಿರ್ತವೆ, ಆ ಮಕ್ಕಳನ್ನ ಮಾತಾಡಿಸ್ಕೊಂಡು, ಆ ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ತಿನ್ನಿಸ್ಕೊಂಡು, ಅವ್ರ ಜೊತೆ ಮಕ್ಕಳಾಗಿ ಆಟ ಆಡ್ತಾರಲ್ಲ, ಆ ಹಿರಿಯರನ್ನು ನೋಡೋಕ್ಕೆ ಚೆಂದ. ಆರ್ಜೆ ಒಬ್ಬ ಆರ್ಜೆ ಅಂತೆ, ಹಾಂ ಓಕೆ. ಒಬ್ಬ ಹಿರಿಯ ನಾಗರಿಕಳಾಗಿ ನಾನು ಯುವಜನತೆಯಲ್ಲಿ ಕೇಳಿಕೊಳ್ಳುವುದು ಏನೆಂದರೆ, ಇವರನ್ನು ನಿರ್ಲಕ್ಷಿಸಬೇಡಿ, ವೇಸ್ಟ್ ಬಾಡಿಗಳೆಂದು ತಿಳಿಯಬೇಡಿ. ಅವರು ಶಾಲೆಯಿಂದ ನಿಮ್ಮ ಮಕ್ಕಳನ್ನು ಕರೆತರಲು, ರಾತ್ರಿ ಅವರಿಗೆ ಕಥೆ ಹೇಳಿ ಮಲಗಿಸಲು, ಹಾಲು ತರಕಾರಿ ತರಲು, ಆ್ಯಂಡ್ ಎಳೆ ಮಕ್ಕಳ ಲಾಲನೆ ಪಾಲನೆ ಮಾಡಲು, ರುಚಿಕರ ಪದಾರ್ಥಗಳನ್ನು ತಯಾರಿಸಲು, ಅಡುಗೆ ಮನೆಯ ಕೆಲಸ ಕಾರ್ಯಗಳಲ್ಲಿ ಕೈ ಜೋಡಿಸಲು ಅತ್ಯಂತ ಉಪಯೋಗಿಗಳಾಗಿರುತ್ತಾರೆ. ಮಂಗಳ ಅಂತ ಮಂಗಳ ಅವರ ಹೆಸರು, ಹಾಗಾಗಿ ಅವ್ರು ನನ್ನ ಆರ್ಜೆ ಅಂತ ಕರೆದಿದ್ದಾರೆ. ನಾನು ಮಂಗಳಾನೇ ಮೇಡಮ್. ಬಹಳ ಅದ್ಭುತವಾದಂಥ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಕೆಲವರು ಹೇಗಿರ್ತಾರೆ ಗೊತ್ತಾ, ಅವರಿಗೆ ಉಪಯೋಗವಾದಾಗ ಮಾತ್ರ ಹಿರಿಯರನ್ನ ಮನೇಲಿ ಇಟ್ಕೊಳ್ತಾರೆ. ಅವರಷ್ಟೇ ಗಂಡ ಹೆಂಡತಿ ಇದ್ರು ಅಂದರೆ ಯಾರು ಬೇಡ ಅವರಿಗೆ. ಮನೇಲಿ ಕೆಲಸ ಇತ್ತು ಅಂತಂದರೆ ಬೇಕು. ಕೆಲಸ ಅಂದರೆ ಏನೋ, ಅವ್ರ ಮಕ್ಕಳಿರಬೇಕು, ಇಲ್ಲಾಂದರೆ ಅವರು ಸಹಾಯ ಮಾಡೋಕ್ಕೆ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೆಲಸದವ್ರು ಇಲ್ಲದೆ ಇದ್ದಾಗ ಅಟೆಂಡ್ ಮಾಡಬೇಕು. ಅಂಥವ್ರಿಗೆ ಹಿರಿಯರು ಬೇಡವೇ ಬೇಡ. ನೀವಷ್ಟೇ ಇರಿ, ಯಾವಾಗ ಸುಖವನ್ನು ನೀವಷ್ಟೇ ಅನುಭವಿಸ್ಬೇಕು ಅನ್ಕೊಳ್ತಿರಲ್ಲ, ಆಗ ನಿಮ್ಗೆ ಬರುವಂತಹ ಜವಾಬ್ದಾರಿಗಳನ್ನು ದುಃಖಗಳನ್ನು ಕೂಡ ನೀವಷ್ಟೇ ಅನುಭವಿಸೋದನ್ನು ಕಲೀರಿ. ಯಾಕಂದರೆ ಪ್ರಾಕ್ಟಿಕಲ್ ಆಗಿ ಬದುಕಿರಪ್ಪ ಜೀವನದಲ್ಲಿ. ನಮಗೆ ಬೇಕಾದಾಗ ಒಂಥರ, ಬೇಡದಾಗ ಒಂಥರ ಇದ್ದರೆ ಯಾವುದೂ ಅಷ್ಟೇ ಸಿಗೋದಿಲ್ಲ ಜೀವನದಲ್ಲಿ. ಓಕೆನಾ? ಶಾಂತಾಚಾರ ಬಡಗೇರವರ ಸಂದೇಶ. ನಮ್ಮ ಮನೆಯಲ್ಲಿ ಹಿರಿಯರು ಇದ್ದಾರೆ, ಅವರಿಗೆ ನಾವು ತುಂಬ ಗೌರವ ಮತ್ತು ಪ್ರೀತಿ ನೀಡುತ್ತೇವೆ. ಅವರು ಕೂಡ ನಮ್ಮನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ನಾವು ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಹೋಗಿ ಬೈಕ್ ನಿಧಾನವಾಗಿ ಓಡಿಸಿ ಹುಷಾರಾಗಿ ಮನೆಗೆ ವಾಪಸ್ ಬನ್ನಿ ಎಂದು ಪ್ರೀತಿಯಿಂದ ಸಲಹೆ ನೀಡುತ್ತಾರೆ. ಅವರ ಈ ಮಾತುಗಳಲ್ಲಿ ನಮ್ಮ ಮೇಲಿನ ಅಪಾರ ಕಾಳಜಿ ಅಡಗಿರುತ್ತದೆ. ನಾವು ಸಹ ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸುತ್ತೇವೆ. ಸಮಯಕ್ಕೆ ಸರಿಯಾಗಿ ಊಟ, ಔಷಧಿ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡುತ್ತೇವೆ. ಹಿರಿಯರು ನಮ್ಮ ಮನೆಯ ಅಮೂಲ್ಯ ಸಂಪತ್ತು. ಅವರ ಆಶೀರ್ವಾದ ಮತ್ತು ಅನುಭವ ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದೀರಾ. ತುಂಬ ಥ್ಯಾಂಕ್ಸ್, ಬಹಳ ಒಳ್ಳೆ ಮಾತುಗಳನ್ನು ಹೇಳಿದಿರಾ. ಇದೇ ರೀತಿ ವಿಜ್ಞಾನ ನಗರದಿಂದ ನಮ್ಮ ಹರಿಹರನವರು ಕೂಡ ಸಂದೇಶವನ್ನು ಕಳಿಸಿದ್ರು. ಬರೀ ಅವ್ರನ್ನ ಊಟ ಉಪಚಾರ ಮಾಡೋದ್ರ ಜೊತೆಗೆ ಅವಶ್ಯಕ ವಸ್ತುಗಳು ಅವ್ರ ಕೈಗೆ ಸಿಗುವ ಹಾಗೆ, ಅವ್ರ ಕೈಗೆ ಎಟುಕುವ ಹಾಗೆ ಇಡಿ ಅಂತ ಹೇಳಿ ಹೇಳಿದರು ಅಲ್ವಾ? ಎಂಥ ಒಳ್ಳೆ ಮಾತನ್ನು ಹೇಳಿ ಮತ್ತೆ ಡಿಲೀಟ್ ಮಾಡಿಬಿಟ್ಟಿದ್ದೀರಪ್ಪ, ಏನು ಹೇಳಬೇಕು ನಿಮಗೆ? ಬರೀ ಮಾತಾಡ್ತಾ ಇದ್ರೆ ಚೆನ್ನಾಗಿರಲ್ಲ, ಖಂಡಿತ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಹಾಡು ಕೂಡ ಕೇಳಿಸ್ಬೇಕು. ಈಗ ಹಾಡು ಕೇಳಿಸ್ತಾ ಇದ್ದೀನಿ, ಕೇಳಿ. ನನ್ನ ಫೇವ್ರೇಟ್ ಹಾಡಿದು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಿದ್ದ ಶ್ರೀರಾಮ್ ಹಾಡಿರುವಂತಹ ಹಾಡಿದು. ಕೇಳಿ ಬನ್ನಿ, ಮತ್ತೆ ಮಾತಾಡೋಣ.

0: ಅಲ್ವಾ, ಬಹಳ ದಿನಗಳಿಂದ ನಮ್ಮ ನಿಮ್ಮ ಮಧ್ಯೆ ನಂಟಿದೆ. ಆ ನಂಟು ಎಷ್ಟು ಪ್ರೀತಿಯಾಗಿದೆ ಅಂದ್ರೆ, ಪ್ರತಿಯೊಬ್ಬರು ಕೂಡ ಪ್ರತಿ ವಾರ ಕಾಯ್ತಿರ್ತೀರಾ ನನ್ನ ಜೊತೆ ಮಾತಾಡಕ್ಕೆ, ಹಾಗೆ ವಿಷಯಗಳನ್ನ ಹಂಚ್ಕೊಳಕ್ಕೆ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ರಪ್ಪ, ನನ್ನನ್ನು ಬೈದ್ ಬಿಡಬೇಡಿ. ಆಮೇಲೆ ಸೌಭಾಗ್ಯ ಅವ್ರು ನಮ್ಗೆ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ಸಕಲೇಶ್ಪುರದಿಂದ, ಮೇಡಮ್ ನಮಗೆ ಅಜ್ಜ ಅಜ್ಜಿ ಇರಲಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿ ಇದ್ದಾರೆ, ಹಾಗಾಗಿ ನಮಗೆ ತುಂಬ ಖುಷಿ ಆಗುತ್ತೆ ಅಂತ. ಇನ್ನು ಹಿರಿಯರು ಇರುವ ಮನೆಯಲ್ಲಿ ಡಿಸಿಪ್ಲಿನ್ ಇರುತ್ತೆ, ಇಲ್ಲವಾದರೆ ಯಾವಾಗಾದರೂ ಬರೀ ಯಾವಾಗಾದ್ರೂ ಹೋಗ್ರಿ, ಯಾವಾಗಾದರೂ ಬರ್ರಿ, ಯಾವಾಗಾದರೂ ಹೋಗ್ರಿ. ಇದಕ್ಕೋಸ್ಕರ ಮನೆಯಲ್ಲಿ ಹಿರಿಯರು ಇರೋದು ತುಂಬಾ ಇಂಪಾರ್ಟೆಂಟ್, ಮೋನಿಕಾ ದಾವಣಗೆರೆಯಿಂದ ಅಲ್ವಾ. ಮನೇಲಿ ಹಿರಿಯರಿದ್ರು ಅಂತಂದ್ರೆ ಜೀವನದಲ್ಲಿ ಒಂದು ರೀತಿ ಎಲ್ಲ ವಿಷಯದಲ್ಲೂ ಕೂಡ ಶಿಸ್ತು ಇರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ತುಂಬಾ ಒಳ್ಳೆ ಸಂದೇಶ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಗೀತೆ ನೆನಪಾಯಿತು ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಗೆ ನಮಸ್ಕಾರ ಮೇಡಮ್, ನಾನು ತಿಪ್ಪಣ್ಣ, ತಲೆಮಾರಿ ಹಿರಿಯರು ಮಾರ್ಗದರ್ಶಕರು ಹಾಗೂ ಅವರ ಸಲಹೆ ಸೂಚನೆಗಳು ಬಹಳ ಅವಶ್ಯಕವಾಗಿದೆ. ಎಷ್ಟೇ ಅವರು ಸಿಟ್ ಮಾಡಿದ್ರೂ ನಾವು ತಾಳ್ಮೆಯಿಂದ ಅವರನ್ನು ನೋಡಿಕೊಳ್ಳಬೇಕಾಗುತ್ತೆ. ಧನ್ಯವಾದ ಮೇಡಮ್ ಅಂತ. ಹಾಗೆ ವಯಸ್ಸಾಗ್ತಿದ್ದಾಗ ಎಲ್ಲರೂ ಕೂಡ ಕೋಪ ಕೂಡ ಜಾಸ್ತಿ ಬರುತ್ತೆ ರೀ ಪಾಪ, ಯಾಕಂದ್ರೆ ಎಷ್ಟೊಂದು ನೋವುಗಳಿರುತ್ತೆ ಅವ್ರಿಗೆ ಹೇಳಲಾರ್ದಂತಹ ನೋವುಗಳು. ಕ್ಯಾಂಟೀನ್ ಮಂಜು ಆಲಪಟ್ಟಣ ಗ್ರಾಮದಿಂದ, ನನಗೆ ಅನಿಸುತ್ತೆ ಮಕ್ಕಳು ಅಮ್ಮನ್ನ ನೋಡಿ ಎಷ್ಟೋ ವಿಷಯ ಕಲಿತಾರೆ. ಹಿರಿಯನ್ನ ನೋಡಿಕೊಳ್ಳೋದಾಗಿ ಮೊಬೈಲ್ ನೋಡೋದು ಆಗಲಿ, 70% ಅಪ್ಪಂದಿರು ಮಕ್ಕಳ ಮುಂದೆ ಮೊಬೈಲ್ ನೋಡೋದೇ ಇಲ್ಲ, ಆದರೆ ಅಮ್ಮ ಹಾಗಲ್ಲ, ಮೊಬೈಲ್ ನೋಡೋದು, ಭಾಷಣ ಮಾಡೋದು. ಆಹಾ ಹಾ ಹಾ, ಏನು ಜಜ್ಮೆಂಟಲ್ಲಿ ಇದ್ದೀರಾ ನೋಡಿ, ನೀವು ಭಾರಿ ಇದ್ದೀರಾ. ನೀವು ಯಾರಿದ್ದು ಹೇಳಿದ್ದು ನಮಗೆ ಕ್ಯಾಂಟೀನ್ ಮಂಜು ಅವರು, ಏನಿಲ್ಲ ನೀವು ನೋಡ್ತಿರ್ತೀರಪ್ಪ ಮೊಬೈಲ್ನ. ಓ ಓ ಓ ಓ ಮೈ ಗಾಡ್, ದೊಡ್ಡ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ. ಯಾರು ಕಳಿಸಿರೋದು? ಪ್ರಾಪ್ತಿ ಮತ್ತು ನಿತಿನ್ ಅವರು ನಮಗೆ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಿರಿಯರು ಅಂತ ಅಂದಾಗ ನನಗೆ ನಮ್ಮ ಅಜ್ಜಿನೇ ನೆನಪು ಆಗ್ತಾರೆ. ಅವಳು ಜೊತೆ ತುಂಬಾ ಸಮಯ ಕಳೀತಾ ಇದ್ವಿ ನಾವು. ಹೇ, ಓದ್ತೀನಿ ಈ ಸಂದೇಶವನ್ನು, ಮತ್ತೆ ಓದ್ತೀನಿ ನಾನು. ಈಗ ಇನ್ನೊಂದು ಸಂದೇಶ ಬಂದಿದೆ, ಅದು ಯಾರದಪ್ಪ? ಇಂದಿನ ವಿಷಯ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಗ್ತಿದೆ. ಹಿರಿಯರು ನನಗೆ ಸಿ ಕ್ಯಾಮ್ರಾ ಇದ್ದಂಗೆ ಅಂತ ನಮಗೆ ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗಾಗಿ ಸಾಕಷ್ಟು ಸೊಗಸಾದ ಹಾಡುಗಳನ್ನು ಲಿಂಕ್ ಮಾಡಿಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ವೆರಿ ವೆರಿ ವೆರಿ ಶಾರ್ಟ್ ಬ್ರೇಕ್.
1: ಇಂಜಿನಿಯರಿಂಗ್ ಮುಗಿಸಿದೆ, ಮುಂದೆ ಏನು? ನಿಮ್ ರಿಟೈರ್ಮೆಂಟ್ ಲೆಟರ್ನ ಟೈಪ್ ಮಾಡ್ತೀನಪ್ಪ. ಏನೋ ಮಾತಾಡ್ತಿದ್ಯಾ? ನನಗೆ ಪ್ಲೇಸ್ಮೆಂಟ್ ಆಯ್ತು, ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE courses, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
3: ಅಥವಾ ಕಾಲ್ 9916253458.
4: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
5: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
4: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 to 50,000 rupees ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
5: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
6: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
5: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಅಲ್ವಾ, ಎಷ್ಟು ಚೆನ್ನಾಗಿರೋ ಹಾಡು. ಆದರೆ ಹಾಡು ಕೇಳ್ತಾ ಇದ್ದೀವಿ, ಸಮಯ ಹೇಳ್ತಾ ಇದೆ, ಇನ್ನೇನು 10-11 ನಿಮಿಷ ಅಷ್ಟೇ ನನ್ನ ಹತ್ರ ಇರೋದು. ನಾವು ಮಾತಾಡ್ತಿರೋ ವಿಷಯ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅಷ್ಟೇ ಹೆವಿ ಆಗಿದೆ, ಅಷ್ಟೇ ಮಧುರವಾಗಿ ಕೂಡ ಇದೆ. ಹಿರಿಯರು ಅಂತ ಅಂದಾಗ ನನಗೆ ನಮ್ಮ ಅಜ್ಜಿನೇ ನೆನಪಾಗ್ತಾರೆ. ಅವಳ ಜೊತೆ ತುಂಬಾ ಸಮಯ ಕಳೆದಿದ್ದೀನಿ. ಕಾಳಜಿ ಮಾಡಬೇಕು ಅಂದರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ 5 ವರ್ಷಗಳಾಯಿತು. ಆದರೆ ಅವರು ಅವರ ಮಾತುಗಳು, ಅವರ ಸಂಸ್ಕಾರ, ಅವರು ಮಾಡಿದ ತ್ಯಾಗಗಳು ಮತ್ತು ಅವರ ನೆನಪು ಯಾವಾಗಲೂ ಆಗ್ತಾ ಇರುತ್ತೆ. ಅವಳಿಗೆ ಜೀವನ ಅನುಭವ ತುಂಬಾ ಇತ್ತು. ಯಾವಾಗಲೂ ಹೇಳೋಳು ನಿನ್ನ ಮದುವೆ ಆದಮೇಲೆ ನಿನ್ನ ಜೊತೆನೇ ಬರ್ತೀನಿ ಅಂತ. ಇವತ್ತು ಅವಳಿಲ್ಲ, ಐ ಮಿಸ್ ಹರ್ ಟುಡೇ ಅಂತ ಹೇಳ್ತಾಳೆ. ಅವರು ರಿಯಲ್ ಲೈಫ್ ದೇವತೆ ಅವಳಾಗಿದ್ಲು, ಪ್ಯೂರ್ ಸೋಲ್ ನನ್ನ ಅಜ್ಜಿ ಅಂತ ನಮಗೆ ಪ್ರಾಪ್ತಿ ಮತ್ತು ನಿತಿನ್ ಅವರು ನಮಗೆ ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ನಾವು ಬಹಳ ಪ್ರೀತಿಸುವಂಥ ಹಿರಿಯ ಜೀವಗಳು ನಮ್ಮನ್ನು ಬಿಟ್ಟು ಅಗಲಿದ್ರು ಅಂತಂದರೆ ನಿಜವಾಗ್ಲೂ ಆ ನೋವನ್ನು ತಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಯಸ್ಸಾದ ಬಳಿಕ ಪುಟಾಣಿಗಳಾಗ್ತಾರೆ, ಅರಳು ಮರಳು ಅಂತಾರೆ ಅನುಷಾ, ಕರೆಕ್ಟ್ ಅಲ್ವಾ? ವಯಸ್ಸಾದ ಮೇಲೆ ಹಿರಿಯರು ಚಿಕ್ಕ ಮಕ್ಕಳಂತೆ ಆಗ್ತಾರೆ ಅನ್ನೋದನ್ನು ಆ ಒಂದು ವಿಷಯವನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡ್ವಿ ಅಂತಂದರೆ ಅವ್ರನ್ನ ನಾವು ನೋಡೋ ರೀತಿ ಬೇರೆ ಆಗುತ್ತೆ, ಅವ್ರನ್ನ ನಾವು ಉಪಚರಿಸುವ ರೀತಿನೇ ಬೇರೆ ಆಗುತ್ತೆ. ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀವಲ್ವ, ಹಾಗೇ ಅವರು ಕೂಡ ವಯಸ್ಸಾದ ಮೇಲೆ ಮಕ್ಕಳಂತೆ ಆಗ್ತಾರೆ. ಮುನಿಸಿರಲಿ ಅಥವಾ ಸೊಗಸಿರಲಿ ಅಥವಾ ಅವ್ರಿಗೆ ಕೋಪ ಬಂದಿರಲಿ, ಏನೇ ಆಗಿರಲಿ, ಅದು ಏನೇ ಇದ್ದರೂ ಕೂಡ ಅವ್ರನ್ನ ಪ್ರೀತಿಯಿಂದ ನೋಡಿಕೊಂಡಾಗ ಅವರು ಮಕ್ಕಳಂತೇ ನಮಗೂ ಕೂಡ ಸ್ಪಂದಿಸ್ತಾರೆ ಅಂತ ಹೇಳಬಹುದು. ಇನ್ನು ಚೆನ್ನಾಗಿದೆ. ನಾನು ಶ್ರುತಿ ಬೆಳಗಾವಿಯಿಂದ, ಮಂಗಳಾ ಮ್ಯಾಡಮ್ ವಿಷಯ ತುಂಬ ಚೆನ್ನಾಗಿದೆ. ನಮ್ಮನೆ ಹಿರಿಯರು ಅಷ್ಟೇ ಅಲ್ಲ, ಎಲ್ಲ ಹಿರಿಯರನ್ನು ನಾನು ಗೌರವಿಸ್ತೀನಿ. ಹಿರಿಯರು ತುಂಬ ಕಷ್ಟದ ಜೀವನ ಅನುಭವಿಸಿರ್ತಾರೆ, ಅದಕ್ಕೆ ಅವರು ಎಲ್ಲದಕ್ಕೂ ನಮ್ಮನ್ನು ಪ್ರಶ್ನೆ ಮಾಡ್ತಿರ್ತಾರೆ. ಅವ್ರು ಹೇಳೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗಿನ ಕಾಲದವರು ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ನೀವು ಅಲ್ವಾ. ಬದುಕು ಒಂದು ಚಕ್ರ, ನಾವು ಹಿರಿಯವರು ಯಾತರ ನೋಡುತ್ತೇವೆಯೋ ನಮಗೆ ಆ ಪರಿಸ್ಥಿತಿ ಬರುವಾಗ ಗೊತ್ತಾಗ್ತದೆ ಅಂತ ಹರಿಹರನವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ವಿಜ್ಞಾನ ನಗರದಿಂದ. ನಿಜವಾಗ್ಲೂ ಇವತ್ತು ನಾವು ಏನು ಮಾಡ್ತೀವಲ್ಲ, ನಾಳೆ ಅದು ಸಿದ್ಧವಾಗಿ ನಿಂತಿರುತ್ತೆ. ನೀವು ಬೇವಿನ ಬೀಜ ಬಿತ್ತಿದರೆ ಅದು ಬೇವಿನ ಮರವಾಗುತ್ತೆ, ಮಾವಿನ ಬೀಜ ಬಿತ್ತಿದರೆ ಅದು ಮಾವಾಗುತ್ತೆ ಅಂತ ಹೇಳಿ ಹಿರಿಯರು ಹೇಳೋದೇ. ಅದಕ್ಕೆ ನಾವೇನು ಇವತ್ತು ಕೊಡ್ತೀವಲ್ವ, ಅದೇ ನಮಗೆ ವಾಪಸ್ಸು ಏನು ಹೇಳಿ ಬಡ್ಡಿ ಸಮೇತ ಸಿಗುತ್ತೆ. ನಿಜ ಅಲ್ವಾ ಆ ಮಾತು? ಹಾಂ, ನಿಮಗೇನೇನು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ವಾಯ್ಸ್ ತುಂಬ ಕ್ಯೂಟ್ ಆಗಿದೆ ಅಂತ ಯಾರೋ ಸಂದೇಶವನ್ನು ಕಳಿಸಿದ್ದಾರಾ ಮೇಡಮ್ ಅಂತ ಗಿರೀಶ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಸಂದೇಶಗಳು, ನೀವೆಲ್ಲರೂ ಇಷ್ಟೊಂದು ಚೆನ್ನಾಗಿ ಭಾಗವಹಿಸಿದ್ರಿ, ತುಂಬ ತುಂಬ ಖುಷಿಯಾಗುತ್ತೆ. ಈಗ ನಿಮಗಾಗಿ ಮುಂದಿನ ಹಾಡನ್ನು ಕೇಳಿಸ್ತಾ ಇದ್ದೀನಿ, ಕೇಳಿ ಬನ್ನಿ. ನನಗೂ ತುಂಬ ಇಷ್ಟ, ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಹಾಡು. ಇದು ರಮ್ಯಾ ಮತ್ತು ಪ್ರೇಮ್ ಅವರು ಅಭಿನಯಿಸಿದಂಥ ಚಿತ್ರದ ಹಾಡಾಗಿದೆ ಈ ಹಾಡು. ಓ ಗುಣವಂತ ಅನ್ನೋದು, ಗುಣವಂತ ಅಂತ ಬರೀ ಹೀರೋಗೆ ಹೇಳಬೇಕಾಗಿಲ್ಲ ರೀ, ನಾವೆಲ್ಲರೂ ಕೂಡ ಗುಣವಂತರಾಗಿದ್ವಿ ಅಂತಂದರೆ ಬದುಕು ಸುಂದರವಾಗಿರುತ್ತೆ. ಆ ಗುಣವಂತರ ಗುಣ ಏನಿದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳುವಂಥವ್ರ ಜೊತೆಗಿದ್ದರೆ ಅಂತೂ ಇನ್ನೂ ಸ್ವರ್ಗವಾಗಿರುತ್ತೆ ಜೀವನ.

ಜಸ್ವಂತ್ ಸುಂದರವಾದಂಥ ಹಾಡನ್ನು ಕೇಳಿದ್ರಿ. ಸಮಯ ಆಗ್ತಾ ಇದೆ ಅಂತಾನೆ ಈಗ ಮತ್ತೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದ್ಬಿಟ್ಟೆ. ಏನು ಗೊತ್ತಾ, ನಮಗೆ ಎಚ್ ಎಲ್ ಬಸವರಾಜ್ ಅವರು ಪುಟ್ಟಗೆರೆ ಹೊಸಳ್ಳಿ ಮಾಡಾಳು ಅಂಚೆ ಅರಸೀಕೆರೆ ಅಲ್ಲಿನ ಸಂದೇಶವನ್ನು ಕಳಿಸ್ತಾರೆ. ನಮಸ್ತೆ ಮೇಡಮ್, ಮಧ್ಯಾಹ್ನ ಸುಡು ಬಿಸಿಲು ನೆತ್ತಿ ಸುಡುತ್ತಿರುವ ಈ ಸಮಯದಲ್ಲಿ ಎಂಥ ಟಾಪಿಕ್, ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದಂತಹ ನನ್ನ ತಾಯಿ ಋಣದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರೆ. 1993 ನಾನಿನ್ನೂ PUC ಫಸ್ಟ್ ಇಯರ್ ಇದ್ದೆ. ದಿಢೀರ್ ಹೃದ್ರೋಗ, ಅದಕ್ಕೆ ಶಸ್ತ್ರಚಿಕಿತ್ಸೆ ಆಗಲೇಬೇಕಂದ್ರು ಆಗ ನನ್ನ ತಾಯಿ ನನಗೆ ರಕ್ತವನ್ನು ಕೊಟ್ಟು ನನ್ನನ್ನು ಆರೈಕೆ ಮಾಡಿದಂತಹ ರೀತಿನ ನನಗೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ನೆನಪು ಯಾವತ್ತೂ ಕೂಡ ಇರುತ್ತೆ. ನನ್ನ ಜೀವನದಲ್ಲಿ ನನ್ನ ಆರೋಗ್ಯಕ್ಕಾಗಿ ದುಡಿದಂಥ ನನ್ನ ತಂದೆ ತಾಯಿಗಳು, ಎಲ್ಲ ವೈದ್ಯರುಗಳಿಗೂ ಕೂಡ ನಾನು ಇಲ್ಲಿಂದನೇ ನಾನು ಕೋಟಿ ಕೋಟಿ ನಮಸ್ಕಾರಗಳು ತಿಳಿಸ್ತಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಎಲ್ಲರೂ ಒಳ್ಳೆಯದಾಗಿರೋಣ, ಒಳ್ಳೆಯವರಾಗಿರೋಣ, ಎಲ್ಲರೂ ಅರಿತುಕೊಂಡು ಸುಂದರವಾಗಿ ಬಾಳೋಣ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮ್ಮ ಸಂದೇಶಕ್ಕೆ. ಇನ್ನು ನಮಗೆ ಇವತ್ತಿನ ಹಿರಿಯರ ಬಗ್ಗೆ ಗೌರವದ ಚರ್ಚೆ ತುಂಬ ಚೆನ್ನಾಗಿದೆ ಮೇಡಮ್. ಹಿರಿಯರನ್ನು ನಾವು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾಳೆ ನಾವು ಸಹ ಹಿರಿಯರಾಗ್ತೀವಿ, ಹಾಗಾಗಿ ನಾವು ಸಹ ಇವತ್ತು ಗೌರವಿಸಿದರೆ ನಾಳೆ ನಮಗೂ ಕೂಡ ಈ ಗೌರವ ಸಿಗುತ್ತೆ ಅನ್ನೋ ಮಾತನ್ನು ನಮಗೆ ರಮೇಶ್ ಗುಟ್ಟೆ ಅವರು ಮಧುಗಿರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಧನ್ಯವಾದಗಳನ್ನಷ್ಟೇ ನಮಗೆ ಹೇಳ್ತಾ ಇದ್ದಾರೆ. ಯಾರದು? ಪ್ರತಿಮಾ ಸಾನ್ವಿ ಅವರು, ಅದೇ ಇವತ್ತಿನ ಟಾಪಿಕ್ ಹೋಲ್ಡರ್ ಅವರು, ಗೌರವ ಹಿರಿಯರ ಬಗ್ಗೆ ಮಾತನಾಡಿ ಅಂತ ಹೇಳಿದಂಥವರು. ಸೊ ಪ್ರತಿಮಾ ಅವರು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಸಂದೇಶವನ್ನು ಕಳಿಸಿದಾಗ ನೀವು ಚಿಕ್ಕದಾಗಿ ಬರಿಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನು ಡಿಲೀಟ್ ಮಾಡಿಬಿಟ್ಟೆ ಅಂತಲೇ ನಮ್ಮ ಹರಿಹರನ್ ಅವರು ಹೇಳಿದರು. ಏನೂ ಡಿಲೀಟ್ ಮಾಡಬೇಕಾಗಿಲ್ಲ, ಅಷ್ಟು ಸಂದೇಶ ನಿಜವಾಗ್ಲೂ ಕರೆಕ್ಟ್ ಆಗಿತ್ತು. ಹಾಂ, ಇವತ್ತಿನ ಒಟ್ಟು ಸಾರಾಂಶ ಏನು ಹೇಳಿ? ಇವತ್ತಿನ ಒಟ್ಟು ಸಾರಾಂಶ ಏನು ಅಂತಂದರೆ, ನಿಜವಾಗ್ಲೂ ಕೂಡ ನಾವು ಹಿರಿಯರನ್ನು ಗೌರವಿಸಬೇಕು, ಹಿರಿಯರನ್ನು ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ನಾವೆಲ್ಲರೂ ಒಂದು ಮಾತನ್ನು ನಮ್ಮ ಆಗಲೇ ಒಬ್ಬರು ಕೇಳುಗರು ಬರೆದಿದ್ದಾರಲ್ವಾ, ಅವರು ಮಕ್ಕಳಂತಾಗ್ಬಿಡ್ತಾರೆ. ಆ ಮಕ್ಕಳಂತಾಗಿರೋ ಅವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ಸಾಧ್ಯ ಅಂತ. ಹಾಗೇನೆ ಹಿರಿಯರಿಗೂ ಕೂಡ ಒಂದು ಮಾತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಈ ಗಡಿಬಿಡಿಯ ಗಲಾಟೆ ಜೀವನದಲ್ಲಿ ಎಲ್ಲರೂ ಕೂಡ ಓಡ್ತಾ ಇರ್ತಾರೆ ತಮ್ಮ ಜೀವನಕ್ಕೋಸ್ಕರ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ದಿನವೂ ಕೂಡ ಚಾಲೆಂಜ್ ಆಗಿರುತ್ತೆ ಅಲ್ಲಿ. ಆ ಓಟದಲ್ಲಿ, ಆ ಗದ್ದಲದಲ್ಲಿ ನಿಜವಾಗ್ಲೂ ಕೂಡ ಅವ್ರಿಗೂ ಅಷ್ಟೊಂದು ಪೇಷನ್ಸ್ ಇರಲ್ಲ. ಅಂದರೆ ಕಿರಿಯರ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರ ಮನಸ್ಸನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಿನ ಸಮಯ ಇವಾಗ ಉಳಿದಿಲ್ಲ. ಇವತ್ತಿನ ಟ್ರಾಫಿಕ್ ನೋಡಿದ್ರೆ ಅಷ್ಟು ತಲೆ ಕೆಡುತ್ತೆ. ಅಂಥದ್ರಲ್ಲಿ ಎಲ್ಲ ಕಡೆ ಹೋಗಿ ಕೆಲಸ ಮಾಡಿಬರಬೇಕು, ಮನೆ ನೋಡ್ಕೋಬೇಕು, ಮನೆಯವ್ರನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡ್ಕೋಬೇಕು ಅನ್ನುವಂಥ ಚಾಲೆಂಜಲ್ಲಿ ಪ್ರತಿಯೊಬ್ಬರು ಇರ್ತಾರೆ. ಹಾಗಾಗಿ ದಯವಿಟ್ಟು ನೀವು ಕೂಡ ಕಿರಿಯರನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ದಯವಿಟ್ಟು ಅವ್ರನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ಅವರ ಒತ್ತಡಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂತಂದರೆ ನಿಜವಾಗ್ಲೂ ಕೂಡ ನೀವು ಅವ್ರನ್ನ ಪ್ರೀತಿಯಿಂದ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಿರಿಯರನ್ನು ನಮ್ಮವರು, ಇವರು ಏನೇ ಮಾಡಲಿ, ಏನೇ ಒಂದು ಅಂದರೂ ಕೂಡ ನಾವೇನು ಚಿಕ್ಕವರಾಗಲ್ಲ, ಸೌದು ಹೋಗಲ್ಲ, ಪರವಾಗಿಲ್ಲ ಅಂತ ಹೇಳಿ ನೀವು ಕೂಡ ಅದನ್ನು ಬಿಟ್ಟಾಕ್ಬಿಟ್ರಿ ಅಂತಂದರೆ ಒಂದು ಪ್ರೀತಿಯ ಬಾಂಧವ್ಯ ಅಲ್ಲೇ ಮೂಡುತ್ತೆ. ಯಾಕಂದರೆ ಒಂದಲ್ಲ ಒಂದಿನ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ಬನ್ನಿ ಅಂತ ನಾವು ಕರೆದ್ರೂ ಅವ್ರು ಬರೋದಿಲ್ಲ. ಅವರು ಹೋದ್ಮೇಲೆ ಅವ್ರ ಮುಂದೆ ತರ ತರದ ಅಡುಗೆಗಳನ್ನು ಇಟ್ಟು ನಾವು ಸಿಂಗರಿಸುವ ಬದಲು ಅವರಿದ್ದಾಗ ಅವರು ಇಷ್ಟಪಡುವಂಥ ಮುದ್ದೆ ರೊಟ್ಟಿ ಮಾಡಿಕೊಟ್ರು ಸಾಕು, ಖುಷಿಯಾಗಿರ್ತವೆ ಆ ಜೀವಗಳು. ಹಾಗಾಗಿ ಇವತ್ತಿನ ವಿಷಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನೀವು ಎಲ್ಲರೂ ಕೂಡ ಇಷ್ಟೊಂದು ಪ್ರೀತಿಯಿಂದ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿದ್ದಕ್ಕಾಗಿ ನಾನು ಯಾವಾಗಲೂ ಕೂಡ ನಿಮಗೆ ಚಿರಋಣಿಯಾಗಿರ್ತೀನಿ. ಮತ್ತೆ ನಾವು ಮುಂದಿನ ವಾರ ಭೇಟಿಯಾಗೇ ಆಗ್ತೀವಿ. ಮುಂದಿನ ವಾರ ಭೇಟಿಯಾಗಿ ಮತ್ತೆ ಬೇರೆ ವಿಷಯದ ಬಗ್ಗೆ ಮಾತಾಡೋಣ. ನಿಮ್ಮ ಈ ಒಂದು ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ, ಇದು ಹೀಗೆ ಇರಬೇಕು. ಇದು ಹೀಗಿದ್ರೆ ಮಾತ್ರ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ನೋಡಿ, ಒಂದು ಗಂಟೆ ಸಮಯ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಎಲ್ಲಿ ಒಂದು ಗಂಟೆ ಸಿಕ್ತಿದೆ ನಮಗೆ? ಮ್ಯಾಕ್ಸಿಮಮ್ 55 ನಿಮಿಷ ಅಷ್ಟೇ ನಮಗೆ ಸಿಗ್ತಾ ಇರೋದು ನವಿಲುಗರಿಯಲ್ಲಿ. ಆದರೂ ಕೂಡ ಆ ಒಂದು ಮುದ್ದಾದಂತಹ ಸಮಯ, ನಮಗೆ ಖುಷಿ ಕೊಡುವಂತಹ ಸಮಯ ಅದು. ಹಾಗಾಗಿ ನೀವೆಲ್ಲರೂ ಖುಷಿ ಪಟ್ಟಿದ್ದೀರಾ, ನಿಜವಾಗ್ಲೂ ಖುಷಿಯಾಗಿರಿ. ಎಲ್ಲರನ್ನ ಗೌರವದಿಂದ ನೋಡಿ, ಎಲ್ಲರನ್ನ ಪ್ರೀತಿಸಿ, ಸಾಧ್ಯವಾದರೆ ನಗಿಸಿ, ನಗ್ತಾ ಇರಿ. ನಮಸ್ಕಾರ.

ಎಷ್ಟೊಂದು ಸಲ ನಮ್ಮಲ್ಲಿ ನಾವು ಇರೋದೇ ಇಲ್ಲ ರೀ, ನಮಸ್ಕಾರ ಹೇಳಿ ಯಾಕ್ರಿ ವಾಪಸ್ ಬಂದ್ರಿ ಅನ್ಬೇಡಿ. ಇಲ್ಲಿ ನಮ್ಮ ಹತ್ರ ನಮ್ಮ ಜೊತೆಗೆ ಕ್ಯೂಟ್ ಕ್ಯೂಟ್ ಸ್ವೀಟ್ ಸ್ವೀಟ್ ಶ್ರಾವ್ಯ ಇದ್ದಾಳೆ. ಶ್ರಾವ್ಯ ಹೇಗೆ ಓಡಾಡ್ತಿದ್ಲು ಅಂತಂದ್ರೆ, ಏನಾದರೂ ಕಡಿಮೆ ಬೀಳುತ್ತಾ ಮೇಡಮ್ಗೆ, ನಾನು ಏನು ಮಾಡಬೇಕು ಮಂಗಲಾ ಅವ್ರಿಗೆ ಅಂತ ಪಾಪ ಓಡಾಡ್ತಿತ್ತು ಮಗು. ಸೊ ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ಟು ಹರ್. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನನ್ನಲ್ಲಿ ನಾನಿಲ್ಲ, ಮುಂದಿನ ಶುಕ್ರವಾರದವರೆಗೂ ಹಾಡು ಕೇಳಿ ಮತ್ತೆ ಸಿಗೋಣ. ನಮಸ್ಕಾರ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು. ಇದೀಗ ಸ್ಟುಡಿಯೋ ಸಮಯ 1 ಗಂಟೆ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ನಿಮ್ಮಿಷ್ಟದ ರುಚಿಯಾದ ಅಡುಗೆಯ ಕುರಿತಾಗಿ ನೀವು ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228212206. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಅಮೆರಿಕಾ ಚಿತ್ರದ ಗೀತೆ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬೆಲ್ಲು ಕರೆಯಲಿ ಕೈರುಚಿ ಕಾರ್ಯಕ್ರಮ. ಅನ್ನಪೂರ್ಣ ಮಂಜುನಾಥ್ ತೀರ್ಥಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ, ಬಾಳೆದಿಂಡಿನ ಪಚಡಿಯ ಕುರಿತಾಗಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಬಾಳೆದಿಂಡನ್ನ ತಂದು ಅದರ ಮೇಲಿನ ಪದರವನ್ನ ತೆಗೆಯಿರಿ. ನಂತರ ಒಳಗೆ ಇರುವ ಮೃದು ಭಾಗವನ್ನ ಸಣ್ಣದಾಗಿ ಹೆಚ್ಚಿ ಒಂದು ಪಾತ್ರೆಯಲ್ಲಿ ನೀರಿಗೆ ಹಾಕಿ ನೀರಿನೊಳಗೆ ಎರಡು ಕೈ ಹಾಕಿ ಹೆಚ್ಚಿದ ಬಾಳೆದಿಂಡಿನ ಸಣ್ಣ ತುಂಡುಗಳನ್ನ ಚೆನ್ನಾಗಿ ತಿಕ್ಕಬೇಕು. ಆಗ ನಾರು ಕೈಗೆ ಬರುತ್ತದೆ. ಅದನ್ನ ಹೊರತೆಗೆದು ಹಾಕಿ ಸ್ವಲ್ಪ ತುರಿದ ಕಾಯಿ ಜೊತೆಗೆ 10 to 12 ಜೀರಿಗೆ ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ, ಕರಿಬೇವನ್ನ ಸ್ವಲ್ಪ ಬಾಡಿಸಿ ಈ ಮಿಶ್ರಣವನ್ನ ರುಬ್ಬಿಕೊಳ್ಳಿ. ಇದನ್ನ ಕಿವುಚಿದ ಬಾಳೆದಿಂಡಿಗೆ ಹಾಕಿ ಕಲಸಿ. ಇದಕ್ಕೆ 1/2 ಅಥವಾ 1 ಕಪ್ ಮೊಸರು ಹಾಕಿ ಕಲಸಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸು ಹಾಕಿ ಇದನ್ನ ಸೇರಿಸಿ ಇದನ್ನ ಅನ್ನದ ಜೊತೆ ಸವಿ

ಇರಿ. ಇದು ಆರೋಗ್ಯಕ್ಕೆ, ಅದರಲ್ಲೂ ಮೂತ್ರಪಿಂಡದ ಕಲ್ಲಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ವಿಶೇಷ ಆಗಿತ್ತು ಬಾಳೆದಿಂಡಿನ ಪಚಡಿ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದಾಗಿತ್ತು ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. 1:10 ಸರಿಯಾಗಿ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಇದೀಗ ಕೇಳಿ 10 ಚಿತ್ರದ ಗೀತೆ, ಅನಿರುದ್ಧ ಶಾಸ್ತ್ರಿಯವರ ಗಾಯನದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು, ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿ ಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಇಂದು ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಿದೆ.

0: ಸಲಾಗಿದ್ದು ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನಿರ್ದೇಶಕರು ಉಪಸ್ಥಿತರಿದ್ದರು. ಒಮನ್ ಕರಾವಳಿಯ ಬಳಿ ಪಲಾವ್ ಧ್ವಜ ಹೊಂದಿದ ತೈಲ ನೌಕೆಯ ಮೇಲೆ ನಡೆದ ದಾಳಿಯನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟರಸ್ ಮತ್ತು ಅಂತಾರಾಷ್ಟೀಯ ಕಡಲ ಸಂಸ್ಥೆಯ ಐಎಂಒ ಪ್ರಧಾನ ಕಾರ್ಯದರ್ಶಿ ಅರ್ಸೋನಿಯಾ ಡೊಮಿಂಗ್ಯುಚ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಭೀಕರ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದರು. ಜಾಗತಿಕ ಸಂಘರ್ಷದ ಉಲ್ಬಣದ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ಡುಜಾರಿಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭೀಕರ ಅಹಮದಾಬಾದ್ ವಿಮಾನ ದುರಂತ ಸಂಭವಿಸಿ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಸ್ಥರು ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025ರ ಜೂನ್ 12ರಂದು ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್

ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ದತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 1:21. ಇದೀಗ ಕೇಳಿ ಕಾರ್ಯಕ್ರಮ ವಂದೇ ಮಾತರಂ. 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು.
2: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೇನೆಗೆ ಸೇರೋದು ಅಂದ್ರೆ ಸೈನಿಕನಾಗಿ ಅನ್ನುವ ಒಂದು ಅನಿಸಿಕೆ ಎಲ್ಲರದ್ದಾಗಿರುತ್ತೆ. ಆದರೆ ಸೇನೆಗೆ ಸೇರೋದಕ್ಕೆ ಬೇರೆ ಬೇರೆ ದಾರಿಗಳು ಇವೆ, ಅನೇಕ ಅವಕಾಶಗಳಿವೆ ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ತಿಳಿಸ್ಕೊಡ್ತಾರೆ. ಇವರು ಮೂಲತಃ ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಕ್ರೀಡಾಪಟುವಾಗಿದ್ದು ಸೈನ್ಯಕ್ಕೆ ಸೇರಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಶಿವಣ್ಣ ಎನ್ ಕೆ ಇವರು ಸುಬೇದಾರ್ ಆಗಿ ನಿವೃತ್ತರಾಗಿದ್ದಾರೆ. ಅವರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಕಾರ್ಯಕ್ರಮ

0: ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್ ಮ್ಯಾಮ್.
0: ಈಗ ನೀವು ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಯಾವ ಕ್ಷೇತ್ರದಲ್ಲಿ ನೀವು ಮೊದಲು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ?
1: ಮೊಟ್ಟ ಮೊದಲಿಗೆ ನಾನು ಕಬಡ್ಡಿ ಅಂದ್ರೆ ಇವತ್ತು ನಮ್ಮ ದೇಶೀಯ ಕ್ರೀಡೆ, ನಾವು ಅನ್ಕೊಂಡಿರ್ಲಿಲ್ಲ ಕಬಡ್ಡಿನಲ್ಲಿ ಇವತ್ತಿನ ದಿನ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿ ಒಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂತ ಆಟಗಾರ ಕೂಡ, ತರಬೇತುದಾರ ಕೂಡ ಹಾಗೂ ತೀರ್ಪುಗಾರ ಕೂಡ. ಇವತ್ತು ಕಬಡ್ಡಿನ ಆಯ್ಕೆ ಮಾಡಿಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ನನ್ನ ತಂದೆ ತಾಯಿ ಆ್ಯಕ್ಚುಲಿ ಕಡು ಬಡವರು, ಬಡಸ್ತನದಿಂದ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಕ್ರೀಡಾಂಗಣ ಇರುತ್ತೆ, ಅಲ್ಲಿ ಹೋಗಿ ಮೊದಲನೇದಾಗಿ ನಾನು ಕಬಡ್ಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ತದನಂತರ ವಿಜಯನಗರ ಕಬಡ್ಡಿ ಕ್ಲಬ್ ಇರುತ್ತೆ
0: ಪಕ್ಕದಲ್ಲಿ,
1: ಬೆಂಗಳೂರಿನ ವಿಜಯನಗರದಲ್ಲಿ ಕಬಡ್ಡಿ ಕ್ರೀಡಾಂಗಣ, ಪ್ರತಿನಿತ್ಯ ಕಬಡ್ಡಿ ಆಟ ಆಡ್ತಾ ಇರ್ತಾರೆ. ನಾನು ಇನ್ನು ಅವಾಗ ಹೈಸ್ಕೂಲ್ ಎಜುಕೇಷನ್ ಅಲ್ಲಿ ಇದ್ದೆ, ಆಗ ನೋಡ್ತಿರ್ತಿದ್ದೆ, ಬಟ್ ಆಸಕ್ತಿ ಅಷ್ಟು ಕಾಣ್ತಿರ್ಲಿಲ್ಲ. ಪಕ್ಕದಲ್ಲೇ ಕ್ರೀಡಾಂಗಣ ಇದ್ದಕ್ಕೆ ಅದನ್ನಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ ನಮ್ಮ ತರಬೇತುರ ನಾಗರಾಜ್ ಅಂತ ಇದ್ದಾರೆ, ಹಾಗೆ ಸೀನಿಯರ್ಸ್ ನಮ್ಮ ಕೃಷ್ಣಮೂರ್ತಿ, ಕುಮಾರು, ರೇಣುಕಾ, ಸುಂದರ್ ಅಂತ ಈ ಥರ ಸುಮಾರು ಜನ ನನಗೆ ಸೀನಿಯರ್ಸ್ ಬಾ ಆಡು ಆಡು ಅಂತ ಕರೀತಿದ್ರು. ಆಗ ನಾನು ಕಬಡ್ಡಿನ ವೃತ್ತಿಪರತೆ ಕ್ರೀಡಾಪಟು ಆಗಿ ಸೇರ್ಕೊಳ್ತೀನಿ. ನನ್ನ ಮೈಂಡ್ ಸೆಟ್ಟಲ್ಲೇ ಕೂತ್ಕೊಂಡಿದ್ದೇನೆ ಅಂತಂದರೆ, ಅವಾಗ ಆ ಕ್ಲಬ್ಬಿನಲ್ಲಿ ಉದ್ಯೋಗಾವಕಾಶ ಇತ್ತು. ಆ ಕ್ಲಬ್ ಮಾಡಬೇಕಾದ್ರೆ ಕೆಲವರು ಪೊಲೀಸಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬೆಮ್ಮೆಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬ್ಯಾಂಕ್ಗೆ ಸೇರ್ಕೊಂಡಿದ್ರು. ನನಗೇನಿಸ್ತು, ಓ ಇದರಿಂದ ಉದ್ಯೋಗಾವಕಾಶ, ಯಾಕಂದ್ರೆ ನನ್ನ ಕುಟುಂಬ ಬಡತನದಲ್ಲಿರೋವಂಥದ್ದು, ನಾನೇನಾದರೂ ನಾ ಜಾಬ್ ತೊಗೊಂಡು ನಾನೇನಾದ್ರು ಮಾಡಬೇಕು ಅಂತ ಏನು ಮಾಡಿದೆ. ಅದ್ರ ಜೊತೆಗೆ ಅವ್ರನ್ನ ರೋಲ್ ಮಾಡಲ್ಗೊಳಾಗಿ, ಏನಲ್ಲಿ ಅಪಾಯಿಂಟ್ಮೆಂಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡೆ ನಾನು. ಆ ಬಾಲ್ಯದಲ್ಲಿ ಆ ರೋಲ್ ಮಾಡಲ್ ತೊಗೊಂಡು ಸತತವಾಗಿ ಪರಿಶ್ರಮ ಪಟ್ಟು 92 ಅಂದ್ರೆ 94ಗೆ ನಾನು ನ್ಯಾಷನಲ್ಸ್ ಸೆಲೆಕ್ಟ್ ಆಗ್ತೀನಿ. ನ್ಯಾಷನಲ್ ಸೆಲೆಕ್ಟ್ ಅಲ್ಲಿವರೆಗೂ ನಾನು 94 ಬಂದಾಗ ನಾನು ಪಿಯುನಲ್ಲಿದ್ದೆ. ಆ ಪಿಯುನಲ್ಲಿ ಬಂದು ಇಂಟರ್ ಕಾಲೇಜಸ್ ಆ ತರದಲ್ಲಿ, ನಾನು ಜಯನಗರದಲ್ಲಿ BS ಕಾಲೇಜ್ ಇದೆ, ಅಲ್ಲೂ ಕೂಡ ನಾನು ಅಲ್ಲಿ ಪ್ರಶಸ್ತಿ ಗೆಲ್ತೀವಿ, ನಾವು ನಮ್ಮ ತಂಡ ಬಂದು ಪ್ರಶಸ್ತಿ ಗೆಲ್ತೀವಿ. ವಿಶ್ವಚೇತನ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಅವಾಗ ಅಲ್ಲಿ ಗೆದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಕೆರಿಯರ್ ಸ್ಟಾರ್ಟ್ ಆದಮೇಲೆ ನನಗೆ ಅದಾದಮೇಲೆ ನಾನು ಡಿಗ್ರಿ ಕಾಲೇಜ್ ಸೇರ್ಕೊಂತೀನಿ ಬಸವೇಶ್ವರ ಕಾಲೇಜಲ್ಲಿ. ಆ ಬಸವೇಶ್ವರ ಕಾಲೇಜಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ ಆಗ್ತದೆ. ಫಸ್ಟ್ ಇಯರ್ ಬಂದು ಮಂಗಳೂರು ಯೂನಿವರ್ಸಿಟಿನಲ್ಲಿ ಆಗ್ತದೆ ಮೇಡಮ್, 95 ಅನ್ಸುತ್ತೆ. ಅವಾಗ 95ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಡೈರೆಕ್ಟ್ ಕ್ವಾರ್ಟರ್ ಫೈನಲ್, ಯಾರು ಪೊಸಿಷನ್ ಆಗಿರ್ತಾರೆ ಅವರು ಕ್ವಾರ್ಟರ್ ಫೈನಲ್ ಡೈರೆಕ್ಟ್ ಆಗಿ ಆಡ್ತಾರೆ. ಇಲ್ದವ್ರು ನಾವು ಸ್ಟಾರ್ಟಿಂಗ್ ಇಂದ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಡ್ಕೊಂಡು ನಾವು ಕ್ವಾರ್ಟರ್ ಫೈನಲ್ ರೀಚ್ ಆಗಬೇಕು. ಪ್ರತಿ ವರ್ಷ ನಾವು ಕ್ವಾರ್ಟರ್ ಫೈನಲ್ ಅಂತಾನೆ ಆಗ್ತಿರ್ಲಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ರೀಚೇ ಆಗ್ತಿರ್ಲಿಲ್ಲ. ಹಾಗೇನಾಯ್ತು, ಯಾವಾಗ ನಾವೆಲ್ಲ ಒಂದು 95 ಬ್ಯಾಚ್ ಏನಿದೆ ಒಳ್ಳೆ ಟೀಮ್ ಆಗಿತ್ತು. ಒಳ್ಳೆ ಟೀಮ್ ಆದಾಗ ನನಗಲ್ಲ ಅವಕಾಶ ಅಂದ್ರೆ 12 ಜನ ಇರ್ತೀವಿ, ಬಟ್ 7 ಜನನೇ ಒಳಗಾಡೋದು. 7 ಜನ ಆಡಿದ್ರೇನೆ ಅಲ್ಲಿ ಪರ್ಫಾರ್ಮೆನ್ಸ್ ಒಂದು ಅವಕಾಶಗಳು ಸಿಗೋದು, ಅಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆಗ ಏನಾಯ್ತು, ನಾವು ಕ್ವಾರ್ಟರ್ ಫೈನಲ್ ಕೂಡ ಒಳ್ಳೆ ಅಣ್ಣಾಮಲೈ ಯೂನಿವರ್ಸಿಟಿ ಅಂದ್ರೆ ಫೇಮಸ್, ಅವ್ರ ಮೇಲೆ ನಮ್ ಬೀಳುತ್ತೆ. ಅವ್ರ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಇಂದ ತುಂಬಾ ಚೆನ್ನಾಗಿ ಆಡ್ತೀನಿ, ಅವ್ರಿಗೆ ನಾವು ಸೋಲ್ಸಿ ಫಸ್ಟ್ ಟೈಮ್ ನಾವು ಸೆಕೆಂಡ್ ಪೊಸಿಷನ್ ಬರ್ತೀವಿ. ಅಂದ್ರೆ ಸೌತ್ ಝೋನ್ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಂದ್ರೆ ರನ್ನರ್ಸ್ ಅಪ್ ಆಗ್ತೀವಿ. ರನ್ನರ್ಸ್ ಅಪ್ ಆದ್ರೆ ಇಂಟರ್ ಯೂನಿವರ್ಸಿಟಿ ನಮ್ಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನನಗೆ ಕೆರಿಯರ್ ಅಲ್ಲಿ ಒಂದು ಅವಕಾಶಗಳು ಅಂದ್ರೆ ಬೆಟರ್ ಪ್ಲೇಯರ್ ಅಂತ ಒಂದು ಹೆಸರು ಬಂದು ಪರ್ಫಾರ್ಮೆನ್ಸ್ ಇದಾಗಿ ಇಂಟರ್ ಯೂನಿವರ್ಸಿಟಿಗೆ ಹೋಗ್ತೀವಿ. ಅದಾದ್ಮೇಲೆ ನಮಗೆ ಬಾಂಬೆನಲ್ಲಿ ಕಲ್ಯಾಣ್ ಅಂತ ಅದ್ರಲ್ಲಿ ಇಂಟರ್ ಯೂನಿವರ್ಸಿಟಿ ಆಗ್ತದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಾಗಿ ನನಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಕೊಡ್ತಾರೆ. ಆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ತಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಆವಾಗ ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ SR ಬೊಮ್ಮಯ್ಯವರು, ಮಾಜಿ ಉಪರಾಷ್ಟ್ರಪತಿ BD ಜೊತೆಯವರು ಬಂದು ನನಗೆ ಆನರ್ ಮಾಡ್ತಾರೆ ಬೆಸ್ಟ್ ಪ್ಲೇಯರ್ ತಗೊಂಡಿದ್ದೆ ಬಾಂಬೆನಲ್ಲಿ. ತದನಂತರ ಈ ಯೂನಿವರ್ಸಿಟಿ ಲೆವೆಲ್ ಆದಮೇಲೆ ನನಗೆ ನ್ಯಾಷನಲ್ಸಲ್ಲಿ ಜೂನಿಯರ್ ನ್ಯಾಷನಲ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅವಕಾಶ ಸಿಗುತ್ತೆ. ಸೇಲಂನಲ್ಲಿ 94 ನಡೀತದೆ, ಅಲ್ಲಿ ನಾನು ಬ್ರಾಂಜ್ ಮೆಡಲ್ ಪದಕ ವಿಜೇತರಾಗ್ತೀವಿ. ಅದಾದ್ಮೇಲೆ ಸೀನಿಯರ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಕರ್ನಾಟಕ ರಾಜ್ಯದ ಅವರು ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆ ಸೆಕ್ರೆಟರಿ ಆಗಿರ್ತಾರೆ, ಸೀತಾರಾಮ್ ಅಂತ ರಾಷ್ಟ್ರಕ್ಕೆ ಅವರು ಸೆಕ್ರೆಟರಿ ಆಗಿರ್ತಾರೆ ಅವಾಗ ಇಂಡಿಯಾಗೆ, AKFIಗೆ. ಆಗ ಅವರು ವೇದಿಕೆ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಸೀನಿಯರ್ಗೆ ಅವಕಾಶ ಕೊಡ್ತಾರೆ. 96ನಲ್ಲಿ ನಾನು ದಾವಣಗೆರೆಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಭಾಗವಹಿಸ್ತೀನಿ. ಅದಾದಮೇಲೆ ಬಾಂಬೆನಲ್ಲಿ ಅಂಧೇರಿಲಿ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಫೆಡರೇಷನ್ ಕಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಹೀಗೆ ಸುಮಾರು 3-4 ಚಾಂಪಿಯನ್ಶಿಪ್ ಭಾಗವಹಿಸಿರ್ತೀನಿ. ಆ ಸರ್ಟಿಫಿಕೇಟ್ ನನಗೆ ಉದ್ಯೋಗ ಅವಕಾಶ ಅಂತ ಹುಡುಕ್ತಾ ಇದ್ದಾಗ ಒಂದೇ ಸರಿ

0: ಗೆ ಅವಕಾಶ ಬರುತ್ತೆ. ಒಂದು ಸಿಕ್ಯುಎಲ್ ಅಂತ ಇದೆ ಡಿಫೆನ್ಸ್, ಅದನ್ನು ಅದಾದ್ಮೇಲೆ ಪೊಲೀಸ್ ಅವಕಾಶ ಇದೆ. ವಿಜಯ ಬ್ಯಾಂಕ್ ಆಯ್ಕೆ ಟ್ರಲ್ಸ್ ತುಂಬಾ ಚೆನ್ನಾಗಿ ಆಡಿರ್ತೀನಿ, ಅಲ್ಲೂ ಸಹ ಅವಕಾಶ ಇರ್ತದೆ. ಅದಾದ್ಮೇಲೆ ವೀಲ್ ಅಂಡ್ ಆಕ್ಸೆಲ್ ಅಂತ ಇರ್ತದೆ. ಈ ಸುಮಾರು 3-4 ಜಾಗದಲ್ಲಿ ನನಗೆ ಅಪ್ಲಿಕೇಶನ್ ಹಾಕು ಬಾ ಅಂತ ಕರೆದಿರ್ತಾರೆ. ಆ ಸಮಯದಲ್ಲಿ ಮ್ಯಾಂಗ್ಳೂರಿನಲ್ಲಿ ನರಿಕೊಂಬು ಅಂತ ಒಂದು ವಿಲೇಜ್ ಇರುತ್ತೆ, ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಇದು ಮಾಡ್ತಾರೆ. ಆವಾಗ ಡಿಫೆನ್ಸ್ ಟೀಮ್ ASC ಅಂತ ಟೀಮ್, ನನಗೆ ಗೊತ್ತಿರಲ್ಲ ಅದು ASC ಅಂದ್ರೂ ಏನು ಅಂತ ಗೊತ್ತಿರಲ್ಲ. ASC ಟೀಮ್ ಅಂತಂದ್ರೆ ಅವತಾರ್ ಸಿಂಗ್, ಓಂ ಪ್ರಕಾಶ್ ಅಂದ್ರೆ ಬಲಾಡಿಯ ಪ್ಲೇಯರ್ಗಳವರೆಲ್ಲ, ಹೆಸರು ಮಾಡಿದಂಥ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರೆಲ್ಲ, ಗೋಲ್ಡ್ ಮೆಡಲಿಸ್ಟ್ ಅವರು. ನಾನು ಅವಾಗ ಚೆನ್ನಾಗಿ ಆಡ್ತಿದ್ದ ಕ್ಲಬ್ಬಿಂದ ನನಗೆ ITI ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಂತಾರೆ, ತಿಂಗಳು 1.5 ಸಾವಿರ ಕೊಡ್ತಿದ್ರು ಅವಾಗ. ITI ಟೆಲಿಫೋನ್ ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ITI ಟೀಮ್ಗೆ ಆಡಬೇಕು. ಆ ಟೀಮ್ಗೆ ಆಡಬೇಕಾದ್ರೆ ನನಗೆ ಇವರು ಒಂದು ನರಿಕೊಂಬನಲ್ಲಿ ಎದುರಾಳಿ ತಂಡವಾಗಿ ಸಿಗುತ್ತೆ. ಆ ಎದುರಾಳಿ ತಂಡ ಸಿಗ್ದಾಗ ನಾವು ನೋಡ ತಕ್ಷಣ ಸ್ವಲ್ಪ ಏನಪ್ಪ ಈ ಥರ ಟೀಮ್ ಎಲ್ಲ ಇದೆ ಅಂತಂದರೆ, ಅಂತ ದೊಡ್ಡ ರಾಷ್ಟ್ರೀಯ ತಂಡ ಅದು. ಆಗ ನಾನು ಅವ್ರ ಜೊತೆ ಮ್ಯಾಚ್ ಆಡ್ತೀವಿ ಮೇಡಮ್. ಮ್ಯಾಚ್ ಆಡಿದಾಗ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕೇವಲ ಒಂದು ಅಂಕದಿಂದ ನಾವು ಸೋತಿರ್ತೀವಿ. ಆದ್ರೆ ಪ್ರತಿ ಮ್ಯಾಚ್ ಅಲ್ಲಿ 40 ಮಿನಿಟ್ಸ್ ಇರ್ತದೆ. ಆ 40 ಮಿನಿಟ್ಸ್ ಅಲ್ಲಿ ಪ್ರತಿ ರೈಡ್ ಅಲ್ಲೂ ನಾನು ನನ್ ಬಿಟ್ರೆ ಆ ಕಡೆ ಒಂಥರ ಕಾಂಪಿಟೇಷನ್ ಆಗ್ತದೆ. ಪ್ರತಿ ಒಂದೊಂದೇ ಪಾಯಿಂಟ್ ಅಲ್ಲಿ ಅಂದಾಗ ಒಂದು ಮ್ಯಾಚ್ ಕೂಡ ಅಟ್ರಾಕ್ಷನ್ ಇರ್ತದೆ. ಅದು ಬಲಿಷ್ಠ ತಂಡ, ನಮ್ದು ಬಲಾಡಿರು ಬೇರೆ, ನಾವು ಫಿಸಿಕಲ್ ಅಷ್ಟಿಲ್ಲ, ಆದ್ರೂ ಕೂಡ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕಾನ್ಫಿಡೆನ್ಶಿಯಲ್ ಅವ್ರಿಗೆ ಎದುರಿಸ್ತೀನಲ್ಲ, ಎದುರಿಸಿ ನಾನು ಒಬ್ಬನೇ ಪಾಯಿಂಟ್ ತರೋದಾಗ್ಲಿ ಕ್ಯಾಚ್ ಹೊಡೆದೆಲ್ಲ ಮಾಡಿದಾಗ ನಾನು ಆಲ್ ರೌಂಡರ್ ಅವಾಗ ಮಾಡ್ತಿದ್ದಾಗ ಆ ಕ್ಷಣದಲ್ಲಿ ಅವ್ರು ನೋಡಿರ್ತಾರೆ ನನ್ನ ಪರ್ಫಾರ್ಮೆನ್ಸ್. ಆಗ ನನ್ನನ್ನು ಅವತಾರ್ ಸಿಂಗ್ ಅಂತ ಒಬ್ರು ಗಂಭೀರ್ ಸಿಂಗ್ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು, ಗಂಭೀರ್ ಸಿಂಗ್ ಬರ್ತೀರಾ ಈ ಥರ ಅಪಾಯಿಂಟ್ಮೆಂಟ್ ಚಾನ್ಸಸ್ ಇದೆ ಅಂತ ಅಂದಾಗ, ಆಗ ನನಗೆ ಸೈನ್ಯದಲ್ಲಿ ನನಗೆ ಸೇನೆ ASC ಅಂತಲೇ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಾಗ್ತದೆ, ಓ ಇದು ಭಾರತೀಯ ಸೇನೆ, ಭಾರತೀಯ ಸೇನೆ ಟೀಮ್ ಇದೆ. ನನಗೆ ಯಾವಾಗಲೂ ನಾವು
1: ಭಾರತೀಯ ಸೇನೆ ಟೀಮ್ ಜೊತೆ
0: ಆಡಿದ್ದು, ನನಗೆ ಆ ರೀತಿಯ ಒಂದು ಅವಕಾಶ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ. ನನಗೆ ಒಂದು ಅವಕಾಶನ ಕ್ರೀಡೆ ನನಗೆ ತಗೊಂಡೋಗಿ ಸೇನೆ ಮೇಲೆ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಆ ಸಮಯದಲ್ಲಿ ಅವರೇ ಕರೆದು ನನಗೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಏನಂತಂದ್ರೆ, ಇವತ್ತಿನೆಲ್ಲ ಯುವ ಜನತೆಗೆ ಇದನ್ನ ಗಮನ ಹರಿಸ್ಬೇಕು, ಯಾಕೆಂದ್ರೆ ಎಷ್ಟೋ ಅವಕಾಶಗಳಿವೆ ಆರ್ಮಿಗೆ ಆಗ್ಲಿ, ನೇವಿಗಾಗ್ಲಿ, ಏರ್ಫೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಸುಮಾರು ದಾರಿಗಳಿವೆ. ಅದ್ರಲ್ಲಿ ಇದೊಂದು ನನ್ನ ದಾರಿನೂ ಕೂಡ ಎಲ್ರಿಗೂ ಗೊತ್ತಾದರೆ ಕೆಲವ್ರಿಗೆ ತುಂಬಾ ಅವಕಾಶಗಳಿವೆ.
1: ಬಹುತೇಕವಾಗಿ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಈ ಹಿಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರೆಲ್ಲರೂ ಹೇಳಿದ್ದು ಅಂದ್ರೆ ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆ ಬಹಳ ಕಠಿಣವಾಗಿರುತ್ತೆ, ಅದನ್ನ ತೆಗೆದುಕೊಂಡು ಮೊದಲೇ ಪಾಸ್ ಮಾಡಬೇಕು. ಆನಂತರ ದೈಹಿಕ ಪರೀಕ್ಷೆ ಇರುತ್ತೆ, ಅದು ಇನ್ನೂ ಕಠಿಣವಾದದ್ದು, ಅದರಲ್ಲೂ ಪಾಸ್ ಮಾಡಬೇಕು. ಹೀಗೆ ಒಟ್ಟು 5 ಪರೀಕ್ಷೆಗಳನ್ನ ಎದುರಿಸಿ ಅದು ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಸೇರೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹೇಗೆ ಅಂದ್ರೆ ಅವಕಾಶನೇ ನಿಮ್ಮ ಹತ್ರ ಬಂತು, ನೀವು ಅವಕಾಶದ ಹತ್ರ ಹೋಗ್ಲಿಲ್ಲ, ಇದು ಬಹಳ ವಿಶೇಷವಾಗಿತ್ತು
0: ಮೇಡಮ್. ಅದನ್ನೇ ನನ್ನ ಪುಣ್ಯ ಅಂತ ಹೇಳಿದೆ, ಯಾಕೆಂದ್ರೆ ಕ್ರೀಡಾ ಸಾಧನೆ ಮಾಡದಂತವ್ರಿಗೆ ಅಂತಾನೆ ಭಾರತೀಯ 3 ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್, ಆರ್ಮಿನಲ್ಲಿ 3 ಇದರಲ್ಲೂ ಇದೆ. ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅಂತಾನೆ ಒಂದು ಡೆಲ್ಲಿನಲ್ಲಿ ಇದೆ, ಅದನ್ನೆಲ್ಲ ಅವರೇ ನೋಡ್ಕೊಳ್ಳೋದು ರೆಕ್ರೂಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು. ಬಟ್ ನನ್ಗೆ ಅಂತ ಅಂದ್ರೆ ನನ್ನ ಒಂದು ನಂದು ಹಿಸ್ಟರಿ ಅನ್ಸುತ್ತೆ, ನಂದೇ ಒಂದು ಇತಿಹಾಸ. ಯಾಕೆಂದ್ರೆ ಭಾರತೀಯ ಸೇನೆಯಲ್ಲೇನೆ ಮೊಟ್ಟ ಮೊದಲ ಕ್ರೀಡಾಪಟು ಕಬಡ್ಡಿನಲ್ಲಿ ನಾನು ಡೈರೆಕ್ಟ್ ಹವಾಲ್ದಾರ ಅವಕಾಶ, ನನ್ನ ಬಯಸದೆ ಬಂದ ಭಾಗ್ಯ.
1: ನೀವು ನೇರವಾಗಿ ಹವಾಲ್ದಾರಾಗಿ
0: ಸೇವಿಸೋದು ಬಯಸದೆ ಬಂದ ಭಾಗ್ಯ, ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ಶ್ರಮ ಪಟ್ಟಿದ್ದು ಇವೆರಡು ಸೇರಿ ನನಗೆ ಸಿಕ್ಕಿರ್ಬೋದು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ 16 ವರ್ಷ ಆದ್ಮೇಲೆ ಈ ಹವಾಲ್ದಾರ್ ಸಿಗೋದು. ಹವಾಲ್ದಾರ್ ಸಿಗೋ ವರ್ಷಕ್ಕೆ ಎಲ್ಲ ಎಷ್ಟೋ ಜನ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ್ಬಿಡ್ತಾರೆ ವಾಪಸ್. ಅಂತ ಒಂದು ಉನ್ನತ ಸ್ಥಾನವನ್ನ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ನಾನು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿರೋದ್ರಿಂದ ನಂದು ಪರ್ಫಾರ್ಮೆನ್ಸ್ ಕೂಡ ರನ್ನಿಂಗ್ ಇದ್ದಿದ್ದರಿಂದ ನನ್ಗೆ ಆ ಅವಕಾಶ ಸಿಕ್ತು. ಮೊದಲನೇದಾಗಿ ನಾರ್ಮಲ್ ಆಗಿ ಏನು ಒಬ್ಬ ಸಿಪಾಯಿ ಆಗ್ಬೇಕು ಅಂತಂದ್ರೆ ಅದೇ ಇಷ್ಟ ಕಠಿಣವಾಗಿ ಪರಿಶ್ರಮ ಮಾಡಬೇಕು, 1 ವರ್ಷ ಅದನ್ನ ಫಿಸಿಕಲ್ ಟ್ರೈನಿಂಗ್ ಮಾಡಿ ಇವತ್ತಿನ ದಿನದಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು, ಅದೆಲ್ಲ ಮಾಡಿ ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಬಟ್ ನನ್ನ ಇದರಲ್ಲಿ ಡೈರೆಕ್ಟ್ ಹವಾಲ್ದಾರ್ ಆದಾಗ ನನ್ಗೆ ಓನ್ಲಿ ಒಂದು ಅರ್ಜಿ ಫಿಲಪ್ ಮಾಡಿಸಿದ್ರು ಅಷ್ಟೇ, ಮೆಡಿಕಲ್ ಚೆಕ್ ಮಾಡಿಸಿದ್ರು. ಫಿಸಿಕಲ್ ನಾನು ಕಬಡ್ಡಿ ಪ್ಲೇಯರ್ ಆದಾಗಿಂದ ಫಿಸಿಕಲ್ ಏನು ಸಮಸ್ಯೆ ಇರಲಿಲ್ಲ, ಫಿಸಿಕಲ್ ಎಲ್ಲ ಕರೆಕ್ಟ್ ಆಗಿದೆ. ಇದ್ರಲ್ಲಿ ಏನಂದ್ರೆ ನ್ಯಾಷನಲ್ಸ್ ಆಡಿದ್ರೆ ಏನಂದ್ರೆ ನಮ್ಗೆ ಎಲ್ಲದರಲ್ಲೂ 2% ಎಕ್ಸ್ಕ್ಯೂಸ್ ಇರ್ತದೆ, ನಿಮ್ಗೆ 8 ಇರ್ಬೋದು, 8 ಇರ್ಬೋದು, 2 ಸೆಂಟಿಮೀಟರ್ ಕಮ್ಮಿ ಇರ್ತದೆ, 2 ಕೆಜಿನೂ ಸಹ ಕಮ್ಮಿ ಇರ್ತದೆ, ಮಾರ್ಕ್ಸ್ಗೂ ಕೂಡ ಕನ್ಸೆಷನ್ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಗೆ ಕ್ರೀಡೆಗಿಂದನೇ ಸೇರ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾರೆ.
1: ಹೀಗೆ ಅವತಾರ್ ಸಿಂಗ್

0: ಅವರು ಮತ್ತೆ ಇನ್ನೊಬ್ಬ ಸಿಂಗರ್
1: ಸಿಂಗ್
0: ಅವರಿಬ್ರು ನಿಮ್ಮನ್ನ ಕರೆದ್ರಲ್ಲ, ಅವಾಗ ಒಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ, ಸೇರ್ಬೇಕಾ ಅಥವಾ ಬೇಡ್ವಾ. ಮತ್ತೆ ಸೈನ್ಯ ಅಂತ ಬೇರೆ ಹೇಳ್ತಾ ಇದಾರೆ, ಸೈನ್ಯ ಅಂದ್ರೆ ಬಹುತೇಕವಾಗಿ ಯುದ್ಧ ಅಂತಲೇ ಅಂದ್ಕೊಳ್ಳೋದು ಎಲ್ಲರು, ಈ ತರಾನೂ ಇರದೆ ಸೈನ್ಯದಲ್ಲಿ ಅನ್ನೋದು ಗೊತ್ತೇ ಇರಲ್ಲ. ಆದ್ರೆ ಅವಕಾಶ ನಿಮ್ ಹತ್ರನೇ ಬಂತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಂಡ್ರಿ, ಹೇಗೆ ಅಲ್ಲಿ ಹೋಗಿ ಸೇರ್ಲಿಕ್ಕಾಯ್ತು ನಿಮ್ಗೆ?
1: ನಾನು ಎಂಟ್ರಿ ಆಗ್ತೀನಿ, ನಾನು ಆಕ್ಚುಲಿ ನಮ್ ಜೊತೆಗೆ ಇನ್ನೂ ಇಬ್ರು ಬರ್ತಾರೆ, ಅವ್ರು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಎಂಟ್ರಿ ಆಗ್ತಿದ್ದಂಗೆ ಹೊಸ ಅನುಭವ, ಆರ್ಮಿ ಕ್ಯಾಂಪಸ್ ನೋಡೇ ಇರಲ್ಲ.
0: ಯಾವ ಊರಲ್ಲಿ? ಅದು
1: ಬೆಂಗಳೂರಿನಲ್ಲಿ, ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆ ದೊಮ್ಲೂರ್ ಹತ್ರ, ಎಸಿ ಸೆಂಟರ್ ಅಂತ. ನಾವು ಒಳಗಡೆ ಹೋದ ತಕ್ಷಣನೇ ಅದು ಎನ್ವಿರಾನ್ಮೆಂಟ್ ಬೇರೆ ತರ. ಅಲ್ಲಿ ಒಳಗಡೆ ಹೋಗ್ತಿದ್ರಂದ್ರೆ ನಮ್ಗೆಲ್ಲ ಇದು ಟ್ಯಾಂಕರ್ ಗಳೆಲ್ಲ ನಿಲ್ಸಿರ್ತಾರೆ, ಇವೆಲ್ಲ ನೋಡ್ ತಕ್ಷಣ ಏನೋ ಒಂಥರ ಮನ್ಸಲ್ಲಿ ಅದು ಹೇಳ್ಕೊಳಕಾಗಲ್ಲ. ಆ ಒಳಗಡೆ ಒಂದು ಭಾವನೆ ಏನೋ ಒಂಥರ ಜುಮ್ ಅಂತದೆ, ಜುಮ್ ಅಂತದೆ. ಫಸ್ಟ್ ಟೈಮ್ ನೋಡಿದಾಗ ಆ ಯೂನಿಫಾರ್ಮ್ ಇರ್ಬೋದು, ಅಲ್ಲಿ ಒಡನಾಟ ಇರ್ಬೋದು, ಅಲ್ಲಿ ಆಫೀಸರ್ ಆಫೀಸರ್ ಹತ್ರ ಹೋಗಿ ಭಯ, ಹೋಗಿ ಅವ್ರು ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಇಟ್ಟೋಡಿತಾರೆ, ನಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಬಟ್ ನಮ್ಗೆ ಭಯ. ಇನ್ನೊಂದು ಸಮಸ್ಯೆ ಏನಂದ್ರೆ, ನನ್ನ ದೊಡ್ಡ ಸಮಸ್ಯೆ ಅಂದ್ರೆ ಕನ್ನಡ ಬಿಟ್ಟರೆ ಬೇರೆ ಯಾವ ಸರ್ ಹಂಗೇನು ಗೊತ್ತಿಲ್ಲ ಅವ್ರಿಗೆ. ಪಾಪ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ನನ್ನ ಜೊತೆ ಕರ್ಕೊಂಡೋಗಿ ಅಲ್ಲಿ ಯಾರು ಕನ್ನಡ ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ರು, ಅವ್ರನ್ನ ಕರೆದು ಇವ್ನ ಏನ್ ಹೇಳ್ತಾನೆ ಕೇಳಿಸ್ಕೋ ತರ ಅವ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲ್ಲಿ ಅಂತ. ಬಟ್ ಯಾಂದ್ರೆ ಅವ್ರು ಕಣ್ಣು ಮುಂದೆ ನೋಡ್ಬಿಟ್ಟಿದ್ರು ನನ್ನ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟಪಟ್ಬಿಟ್ಟಿದ್ರು ನನ್ನ ಗೇಮ್ನ. ಆಗ ಅವರು ಇಲ್ಲ ನನ್ಗೆ ಡೈರೆಕ್ಟ್ ಆಲ್ದರ್ ಕೊಡ್ಬೇಕು ಇವ್ರಿಗೆ ಅನ್ಬಿಟ್ಟು. ಆ ಸಮಯದಲ್ಲಿ ನಾನು ನೋಡಕ್ ಮಾತ್ರ ಫಿಸಿಕಲ್ ಇಷ್ಟೇ ಇದ್ದಿದ್ದು, ಇವತ್ತೇನಿದ್ದೀನಿ ಅವಾಗ್ಲೂ ಅಷ್ಟೇ ಇದ್ದಿತ್ತು. ಫಿಸಿಕಲ್ ನೋಡಿದ ತಕ್ಷಣ ಇವ್ರಿಗೆ ಡೌಟ್, ಏನಿಷ್ಟು ಫಿಸಿಕಲ್ ಅಲ್ಲಿ ಈ ತರ
0: ಪರ್ಫಾರ್ಮೆನ್ಸ್
1: ಅಂತ ಕೊಡ್ಬೇಕಂತ ಬೇರೆ ಬೇರೆ ಕೋಚಸ್ ಇರ್ತಾರಲ್ಲ ಅವ್ರಿಗೆಲ್ಲ ಅನುಮಾನ ಇರ್ತದೆ. ಬಟ್ ಇವ್ರು ನೋಡಿದ್ರಲ್ಲ, ಇವರಿಬ್ರು ಕೋಚು ಸ್ಟ್ರಾಂಗ್ ಆಗಿದ್ರು ನೋಡಿ ಇದೆಲ್ಲ ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ, ಒಂದು ಟ್ರಯಲ್ ಇರ್ತಾರೆ ಅಲ್ಲಿ ಆರ್ಮಿನಲ್ಲೇ, ಒಂದು ಟ್ರಯಲ್ ಇಡ್ತಾರೆ
0: ಇಲ್ಲೇ ಬೆಂಗಳೂರಲ್ಲಿ.
1: ಬೆಂಗಳೂರಲ್ಲಿ ಆ ಟ್ರಯಲ್ ಇಟ್ಟಾಗ ನನಗೆ ಒಬ್ರು ಒಂದು ಕ್ಯಾಚ್ ಹೊಡಿಲ್ಲ.
0: ಇವರು ಎಲ್ಲ ಇದ್ರು,
1: ಎಲ್ಲರೂ ಇರ್ತಾರೆ. ಸೆಲೆಕ್ಷನ್ ಅದೇನೆ ಆಯ್ಕೆ ಟ್ರಯಲ್ಸ್ ಅಲ್ಲಿ,
0: ಇವರು
1: ಗಮದೂರ್ ಸಿಂಗ್ ಅವರು ಬಂದ್ಬಿಟ್ಟು ಆಯ್ಕೆ ಆಫೀಸರ್ ಇರ್ತಾರೆ, ಆ ಆಫೀಸರ್ ಬಂದು ಕುತ್ಕೊಂತಾರೆ. ಆಮೇಲೆ ಅದೇ ಸಮಯದಲ್ಲಿ ಅಲ್ಲಿ ಇಂಟರ್ ಸರ್ವಿಸಸ್ ಕ್ಯಾಂಪ್ ನಡೀತಾ ಇರ್ತದೆ. ಅಂದ್ರೆ ದೊಡ್ಡ ದೊಡ್ಡ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಇರ್ತಾರೆ
0: ಪ್ಲೇಯರ್ಸ್
1: ಎಲ್ಲ ಬಂದು ಅಲ್ಲಿ ಕ್ಯಾಂಪ್ ನಡೀಬೇಕಾದ್ರೆ ಅವ್ರ ಜೊತೆಗೆ ನನ್ನ ಟ್ರಯಲ್ಸ್ ಆಗುತ್ತೆ, ಆಯ್ಕೆ ಟ್ರಯಲ್ಸ್. ಅವಾಗ ನನ್ಗೆ ಒಬ್ರು ಕೂಡ ಒಂದು ಕ್ಯಾಚ್ ಹೊಡಿಯಲ್ಲ.
0: ಅಂದ್ರೆ ಒಬ್ಬರನ್ನ ಒಬ್ರು ಎದುರಿಸೋದು, ಏಳು ಜನ
1: ಇರ್ತಾರೆ, ನಾನು ಒಬ್ಬರೇ ಹೋಗ್ಬೇಕು. ಕಬಡ್ಡಿನೇ ಹಾಗೆ, ಏಳು ಜನದಲ್ಲಿ ಹೋಗಿ ಪಾಯಿಂಟ್ ತರ್ತಾನಲ್ಲ ಅದು ಅಂತ.
0: ಕರ್ನಾಟಕದ್ದೇ ಆಟ ಅಲ್ಲ, ಬಹಳ ಹೆಮ್ಮೆ ನಮ್ಗೆ.
1: ಆ ರೀತಿ ಟ್ರಯಲ್ಸ್ ಇಟ್ಟಾಗ ಅವ್ರ ಮುಂದೆ ಎಲ್ಲ ನೋಡ್ತಾರಲ್ಲ, ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನನ್ನ ಗೇಮ್. ಆ ಯಾರು ಕೂಡ ಏನು ಮಾತಾಡದೆ ನಾನು ಅರ್ಜಿ ಫಿಲ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೆಡಿಕಲ್ ಮಾಡ್ಬೇಕಲ್ಲಿ, ಮೆಡಿಕಲ್ ಟೈಮ್ ಎಲ್ಲ ಈಸಿವಾಗಿ ಮಾಡ್ಕೊಡ್ತಾರೆ, ಫಿಸಿಕಲ್ ಮಾಡ್ತಾರೆ. ಆರ್ಮಿ ಹೆಡ್ಕ್ವಾರ್ಟರ್ ಹೋಗುತ್ತದು, ಇಲ್ಲಿಂದ ಆಗಲ್ಲ,
0: ಡೆಲ್ಲಿಗೆ
1: ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಡೆಲ್ಲಿಗೆ ಸ್ಯಾಂಕ್ಷನ್ ಆಗಿ ಡೆಲ್ಲಿಯಿಂದ ಬಂದು ಆವಾಗ ನನಗೆ, ನಾನು ಜೂನ್ ಜುಲೈಲಿ ಹೋಗಿರ್ತೀನಿ 97 ಅಲ್ಲಿ, ನನಗೆ 1 ಇಯರ್ ಪ್ರೊಸೀಜರ್ ಆಗಿ 98 ಅಕ್ಟೋಬರ್ ನಾನು ಜಾಯ್ನ್ ಆಗ್ತೀನಿ.
0: ಅಪಾಯಿಂಟ್ಮೆಂಟ್
1: ಬರುತ್ತೆ, ಜಾಯ್ನೇ ಆಗ್ತೀನಿ, ಸೇರ್ಕೊಂತೀನಿ.
0: ಎಲ್ಲಿ ಸೇರ್ಕೊಂಡಿದ್ದೆಲ್ಲಿ?
1: ಇಲ್ಲೇ ಬ್ಯಾಂಗ್ಳೂರ್ ಎಸಿ ಸೆಂಟರ್ ಸೇರ್ಕೊಂತೀನಿ. ಒಂದು ಶಾರ್ಟ್ಸ್ ಕೊಡ್ತಾರೆ, ಒಂದು ನಿಕ್ಕರ್ ಕೊಡ್ತಾರೆ, ನಮಗೆ ಆ ಫಿಸಿಕಲ್ ಮಾಡ್ತೀನಿ. ಮಾಡಬೇಕಾದ್ರೆ ಒಂದು ಏನಂತ ಅಂದರೆ, ಅಲ್ಲೂ ಒಬ್ರು ಆಫೀಸರ್ ಬರ್ತಾರೆ ಕೇರಳದವರೊಬ್ರು. ನನಗೆ ಫಿಸಿಕಲ್ಲು ಟ್ರೈನಿಂಗು ನನಗೆ ಏನೂ ಅನಿಸಲಿಲ್ಲ ಅಲ್ಲೂ ಕೂಡ. ಆ ಟ್ರೈನಿಂಗ್ ಸಮಯದಲ್ಲಿ ನನಗೆ ತುಂಬ ಎಫೆಕ್ಟ್ ಅಂದರೆ, ರಿಕ್ರೂಟ್ಮೆಂಟ್ ಆದಿರೋರೆಲ್ಲ ಜನರಲ್ ಆಗಿ ಇವರೆಲ್ಲ ಮಾಡ್ಬಿಡ್ತಾರೆ ಡೈಲಿ. ಅವ್ರದ್ದೇನಂದ್ರೆ ಅದೇ ಕೆಲಸ, ಬೆಳಿಗ್ಗೆ 3:30-4 ಗಂಟೆಗೆ ಎದ್ದೇಳೋದು, ನಮ್ಮಲ್ಲಿ ನೀಟ್ನೆಸ್ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಬ್ಯಾರಕ್ ಕೊಡ್ತಾರೆ, ಬ್ಯಾರಕ್ ಕ್ಲೀನ್ ಮಾಡ್ಕೊಬೇಕು, ಏರಿಯಾ ಕ್ಲೀನ್ ಮಾಡ್ಕೊಬೇಕು, ಗ್ರೌಂಡ್ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡ್ಕೊಬೇಕು. ಅದರಿಂದ ಏನಾಗ್ತದೆ,
0: ನೀವು ಅಂದ್ರೆ ನಿಮ್ ಜೊತೆ ಬೇರೆ ಸೈನಿಕರು?
1: ನಾವು 58 ಜನ ಟ್ರೈನಿಸ್ ಇರ್ತೀವಿ,
0: ಟ್ರೈನಿಸೇ
1: ಮಾಡಬೇಕು.
0: ಜೊತೆಗೆ ಬೇರೆಯವರ ಬ್ಯಾರಕ್ ಗಳನ್ನು ಕ್ಲೀನ್ ಮಾಡಬೇಕು,
1: ಎಲ್ಲದು ಟೋಟಲ್ ಸೆಂಟರ್ನ ಮಾಡಬೇಕು. 1 TB ಬೆಟಾಲಿಯನ್ ಇರುತ್ತೆ ಮೇಡಮ್, ಬೆಟಾಲಿಯನ್ ಅಲ್ಲಿ ಒಂದೊಂದು ಬೆಟಾಲಿಯನ್ 1 TB, 2 TB, 3 TB, 4 TB, 4 ಬೆಟಾಲಿಯನ್ ಗಳಿರ್ತವೆ. ಅದರಲ್ಲಿ ನಾನು ಫಸ್ಟ್ ಬಂದು ನಂದು 4 TB ಬೆಟಾಲಿಯನ್. ಅದರಲ್ಲಿ ಕಂಪ್ನಿಗಳಿರ್ತವೆ, 526 ಅಂತ ನಂದು ನಂಬರ್ ಕಂಪನಿ ಹೆಸರು 526 ಕಂಪನಿ ಅಂತ. ಅದ್ರಲ್ಲಿ ನಾವೊಂದು 40-50 ಜನ ಇರ್ತೀವಿ. ಅದರಲ್ಲಿ ನಮ್ಗೇನಂದ್ರೆ ನೈಟ್ ಡ್ಯೂಟಿನೂ ಆಗ್ತಾರೆ, ನೈಟ್ ಡ್ಯೂಟಿನೂ ಮಾಡಬೇಕು. 2 hours 2 hours ಚೇಂಜ್ ಆಗ್ತಾ ಇರ್ತದೆ ಗಾರ್ಡ್ ಡ್ಯೂಟಿ. ಫಸ್ಟ್ ಅದೇ ಟ್ರೈನಿಂಗ್ ಅಲ್ಲಿ ನಮ್ಗೆ ಗಾರ್ಡ್ ಡ್ಯೂಟಿ ಸೆಂಟರ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಕೊಡ್ತಾರೋ, ಬ್ಯಾರಕ್ ಕೊಡ್ತಾರಾ, ಆಫೀಸ್ ಕೊಡ್ತಾರಾ, ಗೇಟ್ ಕೊಡ್ತಾರಾ, ಎಲ್ಲಿ ಕೊಡ್ತಾರ ಎಲ್ಲಿ ಅಂದ್ರೆ ನಮ್ದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 6 ತಿಂಗಳು ನಂದು ಟ್ರೈನಿಂಗ್ ಇತ್ತು. 6 ತಿಂಗಳ ಟ್ರೈನಿಂಗ್ ಅಲ್ಲಿ 526 ನನ್ನ ಕಂಪನಿ ನೇಮು. ಆಗ ನಾನು ಇವ್ರದಾದ್ರೆ ರೆಗ್ಯುಲರ್ ಆಗಿ ಇದ್ ಮಾಡ್ಬಿಡ್ತಾರೆ, ಯಾರ ರಿಕ್ರೂಟ್ಸ್ ಏನಿರ್ತದೆ ಅವ್ರಿಗೆ ಪಿನ್ ಮಾಡ್ಕಂತ

0: ಎದ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು, ನಂದು ಅಡಿಷನಲ್ ಕೆಲಸ ಏನಂತಂದ್ರೆ ನಾನು 5:30 ಗ್ರೌಂಡ್ಗೆ ಹೋಗ್ಬೇಕು. ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಪ್ರತಿದಿನ ಗ್ರೌಂಡ್ಗೆ ಹೋಗ್ಲೇಬೇಕು, ಗ್ರೌಂಡ್ ಹೋಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅವ್ರ ಜೊತೆ ಫಿಸಿಕಲ್ ಎಷ್ಟು ಅವ್ರು ವರ್ಕೌಟ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಷ್ಟು ರನ್ನಿಂಗ್ ಮಾಡ್ಬೇಕು, ಅವ್ರ ಜೊತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ ಮುಗಿಸ್ಕೊಂಡು ನಾನು ತಿರ್ಗಾ ಟ್ರೈನಿಂಗ್ ಮಾಡ್ಬೇಕು.
1: ಅಲ್ಲಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ತರಬೇತಿ?
0: 6 ಬೇಸಿಕ್ ಇತ್ತು, 6 ಟೆಕ್ನಿಕಲ್, 1 ನನಗೆ ಟ್ರೈನಿಂಗ್ ಇತ್ತು. ಬೇರೆ ಬೇರೆ ರೆಜಿಮೆಂಟ್ ಗಳಲ್ಲಿ 2 ಇರುತ್ತೆ, 2.5 ಇರುತ್ತೆ. ನಮ್ಮ ರೆಜಿಮೆಂಟ್ ಅಲ್ಲಿ 6 ಬೇಸಿಕ್ ಇರುತ್ತೆ, 6 ಇದಿರುತ್ತೆ.
1: 1 ನೀವು ಇಲ್ಲಿ ಬೆಂಗಳೂರಲ್ಲೇ
0: ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಲಿತೆ, ತುಂಬಾ ದೃಢ ಮಾನಸಿಕವಾಗಿ ಇದೆ. ಜೊತೆ ಟ್ರೈನಿಂಗ್ ಅಲ್ಲಿ ಭಾಷೆಗಳನ್ನ ಸಹ ಕಲಿತೆ, ಬರೀ ಕನ್ನಡ ಒಂದು
1: ಗೊತ್ತಿದ್ರು,
0: ಬೇರೆ ಬೇರೆ ಭಾಷೆಗಳು ಬಂತು. ಒಡನಾಟ ತಮಿಳ್ನಾಡಿದ್ದಾಗ ತಮಿಳ್ನಾಡು ಜೊತೆ ಅವ್ರದ್ದು ತಮಿಳು ಕಲಿತೆ, ತೆಲುಗು ಕಲಿತೆ, ಹಿಂದಿ ಕಲಿತೆ, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಅದಕ್ಕೆ ನಾನು ಯುವಜನತೆ ಏನ್ ಹೇಳ್ತಿದ್ದೀನಿ, ನಾವು ಆರ್ಮಿ ನೇವಿ ಈ ತರ ಭಾರತೀಯ ಸೇನೆ ಸೇರ್ಕೊಂಡ್ರೆ ಭವಿಷ್ಯ ರೂಪಿಸ್ಕೊಳ್ಳುವಂತ ಅವಕಾಶಗಳು
1: ಅಲ್ಲಿದೆ. ಕೇವಲ ಈ 1 ಟ್ರೈನಿಂಗ್ ಆಯ್ತಲ್ಲ ನಿಮ್ಗೆ, ಅವಾಗ ನೀವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ನಿಮ್ಮ ಆಟ ಕಬಡ್ಡಿ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಿ, ಬೇರೆಯವ್ರ ಜೊತೆಗೆ ಆಡ್ತಿದ್ರಿ, ಬೇರೆಯವರಿಗೆ ಹೇಳ್ಕೊಡೋದು ಇರ್ತಿತ್ತ ನಿಮ್ಗೆ?
0: ಇಲ್ಲ, ಅಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ಆಯ್ಕೆ ಆಗಿರೋದ್ರಿಂದ ಆಡ್ಲೇಬೇಕು, ಪರ್ಫಾರ್ಮ್ ಮಾಡ್ಬೇಕು. ಅಂದ್ರೆ ಬೇರೆ ಬೇರೆ ಇಂಟರ್ ಸರ್ವಿಸಸ್ ಅನ್ನೋದು ಭಾಗ ಇರ್ತಿತ್ತು. ಇಂಟರ್ ಸೆಂಟರ್ ಗಳಂದ್ರೆ ಇವಾಗ ನಾವು ASC ಅಂದ್ರೆ ME G, AOC, EME, ಈ ರೀತಿ ಅನೇಕ ಸೆಂಟರ್ ಗಳಿದ್ದಾವೆ. ಅವ್ರ ಜೊತೆಗೆ ಆರ್ಮಿ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ಆಗೋದು,
1: ಪ್ರತಿ ವರ್ಷ
0: ಆಗೋದು. ಆ ಚಾಂಪಿಯನ್ಶಿಪ್ ಅಲ್ಲಿ ನಾವು ಗೆಲ್ಲಲೇಬೇಕು, ಅದಕ್ಕೋಸ್ಕರ ನಮ್ಮನ್ನು ತಗೊಂಡಿದ್ದು. ಆ ಗೆಲ್ಲಬೇಕಂತ ಆಡ್ಬೇಕು ಅಂದ್ರೆ ಎಫೆಕ್ಟ್ ಹಾಕ್ಲೇಬೇಕು, ಅದಕ್ಕೆ ಆದ ನಾವು ಡೆಡಿಕೇಟ್ ಮಾಡಿ ತುಂಬಾ ನಾವು ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗ್ತದೆ.
1: 1 ನಿಮ್ದು ಟ್ರೈನಿಂಗ್ ಆಯ್ತು, ಉಳಿದಂತೆ ಸೈನಿಕರಾದ್ರೆ ಅವರು ಬಾರ್ಡರ್ ಅಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಪೀಸ್ ಟೈಮ್ ಆದ್ರೆ ಇನ್ನೆಲ್ಲೋ ಕೆಲವು ಭಾಗಗಳಿರ್ತವೆ, ಅಲ್ಲಿ ಅವ್ರನ್ನ ಕೆಲ್ಸಕ್ಕೆ ಹಾಕ್ತಾರೆ. ನಿಮಗೆ ಯಾವ ರೀತಿ ಆಗುತ್ತೆ ರಿಕ್ರೂಟ್ಮೆಂಟ್ ಆಗಿ ನಿಮ್ ಟ್ರೈನಿಂಗ್ ಆದ್ಮೇಲೆ?
0: ಇನ್ನೊಂದು ಅದೊಂದು ಟ್ರೈನಿಂಗ್ ಒಂದು ಹೇಳ್ಬಿಡ್ತೀನಿ. ಟ್ರೈನಿಂಗ್ ಅಲ್ಲಿ ನಾನೊಂದು ಟೈಮಿಂಗ್, ಬೆಳಿಗ್ಗೆ 6 ಹೋಗ್ಬೇಕು, 6 9 ಪ್ರಾಕ್ಟೀಸ್ ಬರುತ್ತೆ, ತಿರ್ಗಾ ನಾನು 10 ನಾನು ಕ್ಲಾಸಸ್ಗೆ ಹೋಗ್ಬೇಕು. ಕ್ಲಾಸಸ್ಗೆ ಹೋದ್ರೆ ನನ್ನ ಸಬಾರ್ಡಿನೇಟ್ ಏನು ನಮ್ಮ ಟ್ರೈನರ್ಸ್ ಇರ್ತಾರೆ ಅವ್ರ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಫೈರಿಂಗ್ ಆಗಲಿ ಮತ್ತೆ ಇನ್ನೊಂದಾಗಲಿ. ಆದರೆ ತುಂಬ ಕಷ್ಟ ಅನುಭವಿಸಿದ್ದೀನಿ, ಯಾಕೆಂದ್ರೆ ನಿದ್ದೆ ಇರ್ತಿರ್ಲಿಲ್ಲ ಮೇಡಮ್, ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. ಇಲ್ಲ 10 ಮುಂಚೆ ಏನಾರು ಬೆಳಿಗ್ಗೆ ಏನಾರು ಅಲ್ಲಿ ಹೋಗ್ಬಿಟ್ರೆ ಆ ಹುಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತಿದೆ. ಅಂದ್ರೆ ಹೆವಿ ಬಾಡಿ, ರೆಸ್ಟ್ಲೆಸ್. ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್, ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್. ಥಿಯರಿ ಕ್ಲಾಸ್ಗಳು ಇರ್ತದೆ, ಮಾಡಲೇಬೇಕು, ಮಾಡ್ಕೊಂಡ್ರೆ ಪಾಸ್ ಆಗೋದು. ಈ ರೀತಿ ಟ್ರೈನಿಂಗ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆ ಒಂದು 2 ಕೆಲಸಗಳು ಮಾಡ್ಕೊಂಡು ಮಾಡಿದ್ದೀನಿ. ಅದ್ರಲ್ಲಿ ಏನಂದ್ರೆ ಅವ್ರಿಗೆಲ್ಲ ಒಂದೇ ಕೆಲಸ ಇರ್ತದೆ, ನನಗೆ ಡಬಲ್ ಕೆಲಸ. ಅಂದ್ರೆ ಪ್ರಮೋಷನ್ ಬೇರೆ, ಯಾರೇನ್ ಹೇಳಿದ್ರು ಏನಿನ್ನ ಡೈರೆಕ್ಟ್ ಅವ್ದಾರು, ಅದೊಂದು ನನಗೆ ಇದಾಗ್ಬಿಟ್ಟಿತ್ತು ರೂಢಿ ಡೈರೆಕ್ಟ್.
1: ಅಲ್ಲಿಂದ ನಿಮ್ಗೆ 1 ತರಬೇತಿ ನಂತರ ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
0: ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್. ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ, ಸುಮಾರು ಅಲ್ಲಿ 200-250 ಜನ ಇರ್ತೀವಿ.
1: ಬಟ್ ಎಲ್ಲ
0: ಒಂದು ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ ಅದಕ್ಕೆ. ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ JCOs ಇರ್ತಾರೆ, ಸ್ಪೋರ್ಟ್ಸ್ ಹವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ ಮೇಡಮ್.
1: ಈಗ ಬೆಂಗಳೂರಲ್ಲೂ ಇದೆಯಾ?
0: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
0: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗ್, ಬಾಡಿ ಬಿಲ್ಡಿಂಗ್, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನತೆ,
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ
0: ಬಂದಿರ್ತಾರೆ, ಇಡೀ ರಾಷ್ಟ್ರದಿಂದ ಆಯ್ಕೆ ಆಗಿ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ. ಅವ್ರಿಗೆ ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರಾ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
0: ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ ಆರ್ ತಿಂಗಳು ಇರ್ತೀವಿ. ಆರು ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದ್ ಮೂರ್ನಾಲ್ಕು ಐದು ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ ಆರ್ ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು ಹೈದರಾಬಾದ್ ಸಿಕಂದ್ರಾಬಾದ್ ಎಒಸಿ ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ ಎರಡು ವರ್ಷ ಇದ್ದೆ, ಬಿಹಾರ ಅಲ್ಲಿ ಮೂರು ವರ್ಷ ಇದ್ದೆ, ಡೆಲ್ಲಿನಲ್ಲಿ ಎರಡು ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿ ಇದ್ದೆ ಎರಡು ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ.
1: ಸುಬೇದಾರ್ ಶಿವಣ್ಣ ಎನ್ಕೆ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್.

0: ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
3: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 1:49. ಲಂಚ್ ಬಾಕ್ಸ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಗೀತೆಗಳನ್ನು ಕೇಳುವ ಸಮಯ. ಇದೀಗ ಶೃಂಗಾರ ಕಾವ್ಯ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಸಮಯ ಆಗಲಿದೆ 2 ಗಂಟೆ. ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನ ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ. ಅಂತವನ್ನು ಸಹ ಹುಡುಕಿ ಆ ಬಾಲಕರನ್ನ ಬಾಧ್ಯತೆಯಿದೆ ಆ ಪದ್ಧತಿಯಿಂದ ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ. ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲ

0: ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3.66 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ದಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನಾ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
4: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಅಂದರೆ ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್

0: ಮಾಡಿ ಆ ಮಾರಿದ್ದೆ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
1: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ದಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರಶಸ್ತ್ರ ಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 2:42. ಇದೀಗ ಜನಪ್ರಿಯ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಇದೀಗ ಮೊದಲಿಗೆ ರಾಮಾಚಾರಿ ಚಿತ್ರದಿಂದ ಮನು ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಿಬಿಐ ಶಂಕರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ. ಮುಂದಿನ ಗೀತೆ ಮನು ಅವರ ಗಾಯನದಲ್ಲಿ ಮೋಜುಗಾರ ಸೊಗಸುಗಾರ ಚಿತ್ರದಿಂದ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.
1: Ga ga ga ga ga ga ra ra ra ra ra so so so so so ga so so so so so

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ

0: ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
2: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ ಆಗಲಿದೆ 3 ಗಂಟೆ. ಕೇಳಿ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು NCERT.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ ಆಗಲಿದೆ 3:29. ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ

0: ಆಗಿರುವ ಮುನಿರಾಜ ಎನ್. ಮುನಿರಾಜನ್ ಅವರೇ ನಮಸ್ಕಾರ.
1: ನಮಸ್ತೆ.
0: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನು ತಿಳ್ಕೊಬೇಕಾಗಿದೆ ಸರ್.
1: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರ ವಿಚಾರದಲ್ಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನು ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ಟತಕ್ಕಂಥ ಹಣವನ್ನು ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನು ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನು ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನು ಹಿಂಪಡೆಯೋದಿರ್ಬೋದು, ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂಥ ಹಕ್ಕು ಇರುತ್ತೆ ಅವರಿಗೆ, ಬ್ಯಾಂಕಿನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವಂತಕ್ಕಂಥ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗೂ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ನೇ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿಯಾಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರುತ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು. ಈಗ ಬ್ಯಾಂಕಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಡ್ತಕ್ಕಂಥದ್ದಾಗ್ಲಿ ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವ ಇರ್ತಕ್ಕಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನು ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯಗಳಾಗಿ
0: ಇದೆ. ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೋದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಆಗ್ತಾ ಇದೆ 3:35. ಇದೀಗ ಹೊಂಬೆಸಲು ರಸಪ್ರಶ್ನೆಯ ಕಾರ್ಯಕ್ರಮ. ಇಂದು June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಆದ್ದರಿಂದ ಇವತ್ತಿನ ಪ್ರಶ್ನೆಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಇರುತ್ತೆ. ನೀವು ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗುತ್ತೆ. ಹೆಸರುಗಳು ಪುನರಾವರ್ತನೆ ಆಗೋದಿಲ್ಲ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲನೇ ಪ್ರಶ್ನೆ ನಿಮಗಾಗಿ. ಭಾರತೀಯ ಸಂವಿಧಾನದ ಯಾವ ವಿಧಿ ಅಂದರೆ ಯಾವ ಆರ್ಟಿಕಲ್ 6-14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ? ಇದು ಮೊದಲನೇ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ. ಕರ್ಪೂರದ ಗೊಂಬೆ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು, ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ನೇತ್ರಾ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಅರ್ಚನಾ ಪಾಟೀಲ್ ಕೊಪ್ಪಳ, ಸುಷ್ಮಾ ಕಾರ್ತಿಕ್ ಆನೇಕಲ್ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಭೀಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 21A, 21A ವಿಧಿ. ಆರ್ಟಿಕಲ್ 21A ಈ ವಿಧಿಯ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿದೆ. ಇದು ಸಂವಿಧಾನ ರಚನೆ ಆದಾಗ ಇರಲಿಲ್ಲ, ನಂತರ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದ್ದ, ಅಂದರೆ DPSP ಆಗಿದ್ದ ಒಂದು ಹಕ್ಕು ನಂತರ ಆರ್ಟಿಕಲ್ 21A ಆಗಿ ಬದಲಾಯಿತು. ಇದೀಗ ಮುಂದಿನ ಪ್ರಶ್ನೆ: ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ. ಓಂ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
0: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
1: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು.
0: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದ

0: ಆಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
7: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ.
8: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಪ್ರಶ್ನೆ ಆಗಿತ್ತು, ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನ ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ತಿರುಕ್ಕನ ಬಳಗ ಮಲ್ಲಾಡಿಹಳ್ಳಿ ಅಶೋಕ್, ಸುಜಾತಾ ಕೆ ನಟರಾಜ್ ಹಾಸನ್, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ದವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 24 ವಿಧಿ. ಈ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಗಣಿ, ಕಾರ್ಖಾನೆ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕರನ್ನಾಗಿ ತೊಡಗಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯುತ್ತೆ. ಇದೀಗ ಮುಂದಿನ ಮತ್ತು ಕೊನೆಯ ಪ್ರಶ್ನೆ: ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್. ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಇದೀಗ ಗೀತೆ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಮನುಮೂರ್ತಿಯವರ ಸಂಗೀತ.

ಸರಿ ಉತ್ತರದ ಸರಮಾಲೆನೆ ಹರಿದಿದೆ. ಆದರೆ ಮೊದಲು ಉತ್ತರ ನೀಡಿದ 10 ಜನರ ಹೆಸರನ್ನು ಮಾತ್ರ ಪರಿಗಣನೆ ಮಾಡಬೇಕಾಗಿರೋದ್ರಿಂದ 10 ಜನರ ಹೆಸರು ಹೀಗಿವೆ: ಸುಧಾಮೂರ್ತಿ ಕೆಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸೋಮಶೇಖರ್ ಹಂಪಸಾಗರ, ಹೊನ್ನೂರ್ ಅಲಿ ಹನುಮಂತಾಪುರ, ರಾಮು ಕೊಪ್ಪಳದಿಂದ, ಮಂಜುನಾಥ್ ಇಂದೆರಗಿ ಬಿಳೆಬಾವಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 1098. ಇದು ದೇಶಾದ್ಯಂತ 24 ಗಂಟೆಯು ಉಚಿತವಾಗಿ ಲಭ್ಯವಿರುವ ಸಹಾಯವಾಣಿಯಾಗಿದ್ದು ಅಪಾಯದಲ್ಲಿರುವ ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡಲು ಸಹಾಯ ಮಾಡುತ್ತೆ. ಇದು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್ 1098. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ. ತಮ್ಮ ಹೆಸರು ಮೊದಲು ಬರಲಿ ಅಂತ ಪ್ರತಿ ಪ್ರಶ್ನೆಗೂ ಉತ್ಸಾಹದಿಂದ ಉತ್ತರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಹೆಸರು ಓದಿಲ್ಲ ಅಂತ ಬೇಸರ ಬೇಡ. ಪ್ರತಿದಿನ 3:35ಕ್ಕೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಮತ್ತೆ ಸಿಗೋಣ 4 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಸರಿಯಾಗಿ 4 ಗಂಟೆ. ಇದೀಗ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸುಂದರ್ಬನ್ಸ್ಗೆ ಹೋಗಿ ಬರೋಣ. ಇದೀಗ ಮೊದಲನೇ ಗೀತೆ ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಸುಂದರ್ಬನ್ಸ್, ಸುಂದರ ವನ. ಈ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸುಂದರಿ ಎಂಬ ಅಪೂರ್ವ ಮ್ಯಾಂಗ್ರೋವ್ ಮರಗಳಿಂದ ಇದಕ್ಕೆ ಸುಂದರವನ ಅಂತ ಹೆಸರು ಬಂದಿದೆ. ಸುಂದರವನ ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ. ಇದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವ ಜಗತ್ತಿನ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಕಾಡಾಗಿದೆ. ಇದರ ಸುಮಾರು ಶೇಕಡ 60% ಭಾಗ ಬಾಂಗ್ಲಾದೇಶದಲ್ಲಿದ್ದರೆ ಶೇಕಡ 40% ಭಾಗ ಭಾರತದಲ್ಲಿದೆ. ವಿಶ್ವ ಪರಂಪರೆಯ ತಾಣ ಇದು. ಯುನೆಸ್ಕೋ ಸಂಸ್ಥೆಯು ಇದನ್ನು ಜಾಗತಿಕ ಪ್ರಕೃತಿ ವಿಸ್ಮಯವೆಂದು ಗುರುತಿಸಿ ವಿಶ್ವ ಪರಂಪರೆಯ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಈ ವಿಶಿಷ್ಟ ಮುಖಜ ಭೂಮಿಯು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿ ಸೃಷ್ಟಿಯಾಗಿದೆ ಸುಂದರ್ಬನ್ಸ್. ಇದೀಗ ಮುಂದಿನ ಗೀತೆ ಸೂರ್ಯವಂಶ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ SNarayan ಅವರ ಸಾಹಿತ್ಯವಿರುವ ಗೀತೆ.

0: ಬಂಗಾಳದ ಸುಂದರ್ಬನ್ಸ್ ಇದು ಜಗತ್ಪ್ರಸಿದ್ಧ ರಾಯಲ್ ಬೆಂಗಾಲ್ ಹುಲಿಗಳ ಪ್ರಮುಖ ಆವಾಸ ಸ್ಥಾನ. ಇಲ್ಲಿನ ಹುಲಿಗಳು ಈಜುವುದರಲ್ಲಿ ಅತ್ಯಂತ ನಿಪುಣ. ಜಿಂಕೆಗಳು, ಮೊಸಳೆಗಳು, ಅಪರೂಪದ ಡಾಲ್ಫಿನ್ಗಳು, ಕಾಡು ಹಂದಿಗಳು ಮತ್ತು ನೂರಾರು ಜಾತಿಯ ಪಕ್ಷಿಗಳಿಗೆ ಇದು ಆಶ್ರಯ ತಾಣ. ಇಲ್ಲಿ ದಿನಕ್ಕೆ ಎರಡು ಬಾರಿ ಬರುವ ಉಬ್ಬರವಿಳಿತಗಳಿಂದಾಗಿ ಕಾಡಿನ ಬಹುಭಾಗ ನೀರಿನಲ್ಲಿ ಮುಳುಗುತ್ತೆ, ಮತ್ತೆ ತಾನಾಗಿಯೇ ಎದ್ದು ಕಾಣುತ್ತೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಸಹ ಕೇವಲ ಒಂದು ಕಾಡಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಸುದೀರ್ಘ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಸುಂದರ್ಬನ್ ಇತಿಹಾಸ ಮೊಘಲರ ಕಾಲದಿಂದ ಹಿಡಿದು ಬ್ರಿಟಿಷರ ಆಡಳಿತವರೆಗೂ, ನಂತರ ಸ್ವಾತಂತ್ರ್ಯದ ನಂತರದವರೆಗೂ ವಿಶಿಷ್ಟ ತಿರುಗಳನ್ನು ಪಡೆದುಕೊಂಡಿದೆ. ಸುಂದರ್ಬನ್ಸ್ ಕುರಿತಾಗಿ ಮಾತಾಡ್ತಾ ಸಾಗೋಣ, ಇದೀಗ ಒಂದು ಸಣ್ಣ ವಿರಾಮ.
1: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
2: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
1: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
2: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
1: ಮಕ್ಕಳ ಕನಸುಗಳು ಅರಳಿದಾಗ
2: ದೇಶದ ಭವಿಷ್ಯ ಬೆಳಗುತ್ತದೆ.
3: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮೊಘಲರ ಕಾಲ ಅಂದರೆ ಕ್ರಿಸ್ತಶಕ 1800ರಿಂದ 1757ರವರೆಗೆ ಮೊಘಲ್ ರಾಜರ ಕಾಲದಲ್ಲಿ ಸುಂದರ್ಬನ್ಸ್ ಕಾಡುಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ಥಳೀಯ ರಾಜರಿಗೆ ಗುತ್ತಿಗೆ ನೀಡಲಾಗಿತ್ತು. ಆ ಕಾಲದಲ್ಲಿ ಕಾಡಿನ ಕೆಲವು ಭಾಗಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವ ಪ್ರಯತ್ನಗಳು ಸಹ ನಡೆದವು. ಆದರೆ ಅರಣ್ಯದ ಕಠಿಣ ಪರಿಸರ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳ ಭಯದಿಂದಾಗಿ ಕಾಡು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯಿತು. ಇದೀಗ ಮುಂದಿನ ಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್, ಅರ್ಚನಾ ಉಡುಪ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಗಾಯನದಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:20 ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ. ಬ್ರಿಟಿಷ್ ಆಡಳಿತ ಮತ್ತು ಬ್ರಿಟಿಷ್ ಆಡಳಿತದಲ್ಲಿ ಸುಂದರ್ ಬನ್ಸ್ನ ಮೊದಲ ಸಂರಕ್ಷಣೆ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷರು ಭಾರತದ ಅರಣ್ಯ ಸಂಪತ್ತನ್ನು ಬಳಸಿಕೊಳ್ಳಲು ಮತ್ತು ನಿರ್ವಹಿಸಲು ಅರಣ್ಯ ಇಲಾಖೆಯನ್ನು ಸ್ಥಾಪಿಸಿದರು. 1865 ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಸುಂದರ್ ಬನ್ಸ್ನ ದೊಡ್ಡ ಭಾಗವನ್ನು ರಕ್ಷಿತ ಅರಣ್ಯ ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಾಯಿತು. ಜಗತ್ತಿನ ಇತಿಹಾಸದಲ್ಲೇ ಮ್ಯಾಂಗ್ರೋವ್ ಕಾಡೊಂದನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಮತ್ತು ಸಂರಕ್ಷಿಸಲು ಬ್ರಿಟಿಷರು ಕೈಗೆತ್ತಿಕೊಂಡ ಮೊದಲ ವ್ಯವಸ್ಥಿತ ಪ್ರಯತ್ನ ಇದಾಗಿತ್ತು. ನಂತರ ವಿಭಜನೆಯ ನಂತರದ ಕಾಲ 1947 ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸುಂದರ್ ಬನ್ಸ್ನ ಮೂರನೇ ಎರಡು ಭಾಗ ಪೂರ್ವ ಪಾಕಿಸ್ತಾನಕ್ಕೆ ಮತ್ತು ಉಳಿದ ಒಂದು ಭಾಗ ಭಾರತಕ್ಕೆ ಸೇರಿತು. ಇದೀಗ ಮುಂದಿನ ಗೀತೆ ಯಾರೇ ನೀನು ಚಲುವೆ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ

0: ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕಾಡಿನ ವಿಶೇಷ. ಸುಂದರ್ಬನ್ಸ್ನ ವಿಶಿಷ್ಟ ಸಸ್ಯ ಸಂಪತ್ತು ಅಂದರೆ ಫ್ಲೋರಾ ಕುರಿತಾಗಿ ಕೇಳೋದಾದರೆ, ಸುಂದರ್ಬನ್ಸ್ ಎಂಬ ಹೆಸರು ಇಲ್ಲಿ ಹೇರಳವಾಗಿ ಬೆಳೆಯುವ ಸುಂದರಿ ಎಂಬ ಮ್ಯಾಂಗ್ರೋವ್ ಮರಗಳಿಂದ ಬಂದಿದೆ. ಇಲ್ಲಿನ ಸಸ್ಯಗಳು ಉಪ್ಪು ನೀರಲ್ಲಿ ಬದುಕಲು ವಿಶೇಷ ಹೊಂದಾಣಿಕೆಯನ್ನ ಮಾಡಿಕೊಂಡಿವೆ. ಉಸಿರಾಡುವ ಬೇರುಗಳು ಅಂದರೆ ನ್ಯೂಮ್ಯಾಟೋಫೋರ್ಸ್. ಇಲ್ಲಿನ ಮಣ್ಣು ಸದಾ ನೀರಿನಿಂದ ಕೂಡಿರುವುದರಿಂದ ಗಿಡಗಳ ಬೇರುಗಳು ಗಾಳಿಯಿಂದ ಆಮ್ಲಜನಕವನ್ನು ಪಡೆಯಲು ಭೂಮಿಯಿಂದ ಮೇಲಕ್ಕೆ ಬೆಳೆಯುತ್ತೆ. ಇಲ್ಲಿ ಪ್ರಮುಖ ಸಸ್ಯಗಳನ್ನು ನೋಡೋದಾದರೆ, ಸುಂದರಿ ಮರಗಳಲ್ಲದೆ ಗೇವಾ, ಗೋರಾನ್ ಮತ್ತು ಹೆಂತಾಲ್ ಎಂಬ ತಾಳೆ ಜಾತಿಯ ಸಸ್ಯಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ವನ್ಯಜೀವಿ ಸಂಪತ್ತು ಅಂದರೆ ಫೌನಾ. ಸುಂದರ್ಬನ್ಸ್ ನೂರಾರು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಆಶ್ರಯ ತಾಣ ಅಂತ ಹೇಳಬಹುದು. ರಾಯಲ್ ಬೆಂಗಾಲ್ ಟೈಗರ್ ಸುಂದರ್ಬನ್ಸ್ ಜಗತ್ತಿನಲ್ಲೇ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹುಲಿಗಳು ವಾಸಿಸುವ ಏಕೈಕ ತಾಣವಾಗಿದೆ. ಇಲ್ಲಿನ ಹುಲಿಗಳು ಉಪ್ಪು ನೀರಿನಲ್ಲಿ ಈಜುವುದರಿಂದ ಮತ್ತು ಏಡಿ ಮೀನುಗಳನ್ನು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ. ಜಲಚರಗಳು ಮತ್ತು ಉರಗಗಳನ್ನು ಇಲ್ಲಿ ನೋಡೋದಾದರೆ, ಇಲ್ಲಿ ಲವಣಯುಕ್ತ ನೀರಿನ ಬೃಹತ್ ಮೊಸಳೆಗಳು ಅಂದರೆ ಈಸ್ಚುರಿನ್ ಕ್ರೊಕೊಡೈಲ್ಸ್, ನದಿಯ ಆಮೆಗಳು, ಕಿಂಗ್ ಕೋಬ್ರಾ ಮತ್ತು ಮಾನಿಟರ್ ಹಲ್ಲಿಗಳು ಅಂದರೆ ಮಾನಿಟರ್ ಲಿಜರ್ಡ್ ಕಂಡುಬರುತ್ತೆ. ಇನ್ನು ಸ್ಪಾಟೆಡ್ ಡೀರ್, ಕಾಡು ಹಂದಿಗಳು, ರೀಸಸ್ ಮಂಗಗಳು, ಅಳಿವಿನಂಚಿನಲ್ಲಿರುವ ಗಂಗಾ ನದಿಯ ಡಾಲ್ಫಿನ್ಗಳು ಇಲ್ಲಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಸುಂದರ್ಬನ್ಸ್ನಲ್ಲಿ 240ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನು ಗುರುತಿಸಲಾಗಿದೆ. ಮೀನು ಹಿಡಿಯುವ ಮಿಂಚುಳ್ಳಿಗಳು ಅಂದರೆ ಕಿಂಗ್ ಫಿಷರ್ಸ್ 10ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಕಂಡುಬರುವುದರಿಂದ ಇದನ್ನು ಮಿಂಚುಳ್ಳಿಗಳ ಸ್ವರ್ಗ ಅಂತಲೂ ಕರೀತಾರಂತೆ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಹೀಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ ಚಿತ್ರ ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ ಪ್ಲೇಸ್ ಇಸ್ ವೆರಿ ನೈಸ್, ನಾನು 1994 ಅಲ್ಲಿಗೆ ಹೋಗಿದ್ದೆ ಅಂತ. ಸಂತೋಷ ಸರ್, ನೀವು ಅದರ ಕುರಿತಾದ ನೆನಪು ಏನಾದರೂ ಇದ್ರೆ ಸಹ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್, ನಿಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮುಡಿಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಎಫ್ಎಂ ರೇನ್ಬೋದಲ್ಲಿ ಪ್ರಸಾರವಾದ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸುಂದರ ಕಾಡಿನ ಕುರಿತು ನೀಡಿದ ಮಾಹಿತಿ ಅತ್ಯಂತ ಆಸಕ್ತಿದಾಯಕ ಮತ್ತು ಜ್ಞಾನವರ್ಧಕವಾಗಿತ್ತು. ಮಾಹಿತಿ ಮನರಂಜನೆಯ ಸಮನ್ವಯದೊಂದಿಗೆ ಕಾರ್ಯಕ್ರಮವು ಶ್ರೋತೃಗಳ ಮನಸೆಳೆಯುವಂತೆ ಮೂಡಿಬಂದಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಾಹಿತಿ ಹಾಡುಗಳು ನಿರೂಪಣೆ ಚೆನ್ನಾಗಿ ಮೂಡಿಬಂತು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನೀವು ಸಹ ಬಂಗಾಳದ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ ಏನಾದರೂ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, 9480901013. ಇದೀಗ ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ವಿಸ್ಮಯ ಲೋಕ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವಾಗಿ ವಿಕಸನಗೊಂಡ ಕುರಿತಾಗಿ ನೋಡೋದಾದರೆ, ಹೇಗೆ ಇದು ಹಂತ ಹಂತವಾಗಿ ಅತ್ಯುನ್ನತ ರಕ್ಷಿತ ವಲಯವಾಗಿ ಮಾರ್ಪಡಿಸಲಾಯಿತು ಅಂತ ಹೇಳಿ, 1973 ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿಯಲ್ಲಿ ಇದನ್ನು ಅಧಿಕೃತ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿತು. ನಂತರ 1977 ವನ್ಯಜೀವಿ ಅಭಯಾರಣ್ಯ, ಜೀವ ವೈವಿಧ್ಯದ ರಕ್ಷಣೆಗಾಗಿ ಇದನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಮಾಡಲಾಯಿತು. 1984 ರಾಷ್ಟ್ರೀಯ ಉದ್ಯಾನವನ. May 4, 1984 ಭಾರತ ಸರ್ಕಾರವು ಇದಕ್ಕೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎಂಬ ಸರ್ವೋಚ್ಚ ಸ್ಥಾನಮಾನ ನೀಡಿತು. 1987 ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣ, ಇದರ ಅಪರೂಪದ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಪರಿಗಣಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ನೀಡಿತು. ಸುಂದರ್ಬನ್ಸ್ ಕೇವಲ ವನ್ಯಜೀವಿಗಳಿಗಷ್ಟೇ ಅಲ್ಲ, ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ ಕೋಟ್ಯಾಂತರ ಜನರನ್ನ ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತಗಳಿಂದ ಸಹ ರಕ್ಷಿಸುವ ನೈಸರ್ಗಿಕ ಕವಚ. ಇದೀಗ ಒಂದು ಪುಟ್ಟ ವಿರಾಮ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನು ನೋಡೋಣ. ಸುಂದರ್ಬನ್ಸ್ ಪ್ರದೇಶವು ನೂರಾರು ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಭಾರತದ ಭಾಗದಲ್ಲಿಯೇ ಸುಮಾರು 102 ದ್ವೀಪಗಳಿದ್ದು ಅದರಲ್ಲಿ 54 ದ್ವೀಪಗಳಲ್ಲಿ ಜನವಸತಿ ಇದೆ. ಇಲ್ಲಿ ದಿನಕ್ಕೆ 2 ಬಾರಿ ಸಂಭವಿಸುವ ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್ ಅರ್ಧದಷ್ಟು ಕಾಡು ನೀರಿನಲ್ಲಿ ಮುಳುಗುತ್ತೆ ಮತ್ತು ಇಳಿತದ ಸಮಯದಲ್ಲಿ ಮತ್ತೆ ನಂತರ ಜಮೀನು ಗೋಚರಿಸುತ್ತೆ ಅಂತ ಹೇಳಿ ಮೌನೇಶ ಮಾನ್ವಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾಕೃತಿಕ ರಕ್ಷಾ ಕವಚ, ಈ ಮ್ಯಾಂಗ್ರೋವ್ ಕಾಡುಗಳು ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತ ಮತ್ತು ಸುನಾಮಿಗಳ ಅಲೆಗಳ ತೀವ್ರತೆಯನ್ನು ತಡೆದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವ ನೈಸರ್ಗಿಕ ಗೋಡೆಯಾಗಿ ಕೆಲಸ ಮಾಡುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಲಲಿತಾ ನವಲಗುಂದದಿಂದ ಸುಂದರ್ಬನ್ಸ್ನ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಹಸಿರಿನ ವನ್ಯಜೀವಿ ತಾಣವಾದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ ಎಲ್ಲರೂ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಾಡಿದ್ದರೆ ನಾಡು, ಕಾಡಿದ್ದರೆ ವನ್ಯಜೀವಿಯ ಸುಂದರ ಪಾಡು. ಕಾಡಿನ ಬಗ್ಗೆ, ಕಾಡು ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಒಲವನ್ನು ಹೊಂದಲೇಬೇಕು. ಇವತ್ತಿನ ವಿಷಯ ಉಪಯುಕ್ತ, ಇದರ ಬಗ್ಗೆ ಅರಿವನ್ನು ಹೊಂದಿರಬೇಕು, ಯಾಕೆಂದರೆ ಇದು ನಮ್ಮ ಉಸಿರಿನ ವಿಷಯ ಅಂತ ಹೇಳಿ ಎಡೆದೊರೆ ನಾಡಿನಿಂದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈರಣ್ಣ ಬೆಂಗಾಲಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಬುಟ್ಟು ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಸಾಹಿತ್ಯ.

ಇನ್ನೇನು ಕಾರ್ಯಕ್ರಮ ಮುಗಿಸುವ ಹೊತ್ತು, ಸಂದೇಶಗಳನ್ನ ನೋಡೋಣ. ಇಂದಿನ ಮಾಹಿತಿ ತುಂಬಾ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಬೂದಿಗೆರೆಯಿಂದ ಮುರುಳಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಸುಂದರ್ ಬನ್ಸ್ ಬಗ್ಗೆ ಎಲ್ಲ ವಿಷಯ ಚೆನ್ನಾಗಿತ್ತು, ನಿರೂಪಣೆಯಲ್ಲಿ ಹೇಳಿದ್ದಕ್ಕೆ ಧನ್ಯವಾದಗಳು, ಆದರೆ ಇಲ್ಲಿ ಭೇಟಿ ನೀಡುವ ಕಾಲ ಹೇಳಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ನನ್ನ ಅನಿಸಿಕೆಯಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೆ ಭೇಟಿ ನೀಡಿದರೆ ಸೂಕ್ತ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಅಲ್ಲಿ ಚಂಡಮಾರುತ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ಭೇಟಿ ನೀಡದೇ ಇದ್ದರೆ ಒಳ್ಳೆಯದು. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ. ಹರೀಶ್ ಮಲ್ಲೇಶ್ವರದಿಂದ, ಚೆನ್ನಾಗಿ ನಡೆಸಿಕೊಟ್ಟಿರಿ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ ತಟ್ಟಿ ಹಂಪ ಸಾಗರದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂದೇಶ್ ಮೈಸೂರಿನಿಂದ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಧ್ವನಿ ತುಂಬ ಸುಮಧುರವಾಗಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ಸುಂದರ್ಬನ್ಸ್ ಬಗ್ಗೆ ಅನೇಕ ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ತುಂಬ ಮಾಹಿತಿಯಿಂದ ಕೂಡಿತ್ತು, ನಾವು ಪ್ರತಿದಿನ ಶಾಲೆ ಮುಗಿಸಿ ಮನೆಗೆ ತೆರಳುವಾಗ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ತುಂಬ ಖುಷಿ ಪಡ್ತೇವೆ, ಹಾಡುಗಳು ಸೂಪರ್ ಆಗಿವೆ ಅಂತ ಶ್ರೀದೇವಿ ಮತ್ತು ಸಂತೋಷ್ ಕುಮಾರಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಸಹ ನಮಗೆ ಖುಷಿ ಕೊಟ್ಟಿದೆ. ನಂತರ ಅಮೃತವರ್ಷಿಣಿ ಚಿತ್ರದ ಹಾಡು ಚೆನ್ನಾಗಿ ಮೂಡಿ ಬಂತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ಸ್ ಅಭಯಾರಣ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸವಿಸ್ತಾರವಾದ ಅಲ್ಲಿನ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೊನ್ನೂರು ಅಲಿ ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಹಬ್ಬ ಚಿತ್ರದಿಂದ ರಮೇಶ್ ಚಂದ್ರ, ವಿಷ್ಣು ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
1: 5:01 ಆಗಿ 2 ನಿಮಿಷ ಕೂಡ ಆಗೋಯ್ತು. ಕನ್ನಡ ಕಾಮನಬಿಲ್ 101.3 MHz ನಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸಾಗೋ ಈ ಹೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಹೊತ್ತು. ಇವತ್ತು ಏನ್ ಮಾತಾಡ್ತೀವಿ ಅಂದರೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನನಗ್ ನೀವು ಐ ಎಂ ರೆಡಿ ಅಂತ ಹೇಳಿ ಮೆಸೇಜ್ ಅನ್ನ ರೆಡಿ ಮಾಡಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ರೆ ನಾನು ನಿಮ್ಗೆ ಪ್ರಶ್ನೆನ ಆನರ್ ಡೈರೆಕ್ಟ್ ಆಗಿ ಕೇಳ್ತೀನಿ. ನಾವೇ ಕಾಲ್ ಮಾಡ್ತೀವಿ. ಅರ್ರೆ, ಯಾರಿಗಂಟು ಯಾರಿಗಿಲ್ಲ. ಈಗ ನೀವು ನಮಗೆ ಉತ್ತರವನ್ನ ನೇರಾತಿ ನೇರ ಹೇಳಬೇಕು ಅಂದ್ರೆ ಸಿಂಪಲ್ ಆಗಿ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ. ಸೊ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಯಾರಿಗೆ ಕಾಲ್ ಮಾಡ್ತೀನಿ ಆಕ್ಚುಲಿ ನನಗೂ ಕೂಡ ಗೊತ್ತಿಲ್ಲ. ಬೇಗ ಬೇಗ ಬೇಗ ಮೆಸೇಜ್ ಮಾಡಿ ಜೊತೆಯಾಗಿ ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 MHz. ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಹೌದು, ಈ ಹೊತ್ತಲ್ಲಿ ನಮ್ಮೊಟ್ಟಿಗಿದ್ದಾರೆ ಯಾರು? ನಮಸ್ಕಾರ, ಯಾರಿರೋದು ಲೈನ್ ಅಲ್ಲಿರೋದು? ನಮಸ್ಕಾರ, ಹಲೋ, ನಮಸ್ತೆ, ಯಾರು ಲೈನ್ ಅಲ್ಲಿರುವಂತದ್ದು? ಹಲೋ, ನಮಸ್ಕಾರ, ನಮಸ್ಕಾರ, ಲೈನ್ ಕೇಳಿಸ್ತಾ ಇದೆಯಾ? ಹಲೋ, ಹಲೋ, ಎಸ್ ಹೇಳಿ, ನಮಸ್ತೆ, ಗುಡ್ ಈವ್ನಿಂಗ್. ಯಾರಿದು ಲೈನ್ ಅಲ್ಲಿರುವಂಥದ್ದು? ಯಾ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇದೆಯಾ? ಎಸ್ ನಿಖಿಲ್ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ. ಎಸ್, ಈಗ ನಾನು ನಿಮಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಉತ್ತರ ಹೇಳೋದಕ್ಕೆ ರೆಡಿ ಆಗಿದ್ದೀರಾ? ಓಕೆ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಸರಿ. ಹಾಗಾದರೆ ಒಂದು ಫಿನಾಮಿನಾ ಇದೆ ಕಣ್ರಿ, ಮರುಭೂಮಿಗಳಲ್ಲಿ ಕೆಲವೊಂದು ಸಾರಿ ಮಳೆ ಆಗುತ್ತೆ, ಮಳೆಯಾದ ನಂತರ ತುಂಬ ಅಂದರೆ ತುಂಬ ಲಕ್ಷಾಂತರ ಹೂಗಳು ಅರಳುತ್ತೆ, ಅಲ್ಲಿ ಅದ್ಭುತವಾದ ದೃಶ್ಯವನ್ನು ಸೃಷ್ಟಿ ಮಾಡುತ್ತೆ, ಮರುಭೂಮಿಯಲ್ಲಿ ಹೂಗಳು ಅರಳುತ್ತೆ. ಈ ಒಂದು ವಿಚಾರವನ್ನು ಯಾವ ಒಂದು ಹೆಸರಿನಿಂದ ಕರೀತಾರೆ? ಇದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ನಿಮಗೆ ಒಂದು ಎರಡು ಆಪ್ಷನ್ ಕೊಡ್ತೀನಿ. ಮೊದಲನೇ ಆಪ್ಷನ್, ಆಪ್ಷನ್ ಎ, ಲೀಫಿಂಗ್ ಡೆಸರ್ಟ್. ಆಪ್ಷನ್ ಬಿ, ಫ್ಲವರಿಂಗ್ ಡೆಸರ್ಟ್. ಆಪ್ಷನ್ ಸಿ, ರೈನಿಂಗ್ ಡೆಸರ್ಟ್. ಯಾವ್ದು ನಿಮ್ಮ ಉತ್ತರ? ರಿಪೀಟ್ ಮಾಡಿ. ಆಪ್ಷನ್ಸ್ ಒಂದೇ ಸರಿ ಹೇಳುವಂಥದ್ದು. ಓಕೆ, ನೀವು ಶೂರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ನಿಮ್ಮ ಉತ್ತರ ಸರಿನ ತಪ್ಪ ಅಂತ ನೋಡೋದಾದ್ರೆ ಸೂಪರ್ ರೀ, ನಿಮ್ಮ ಉತ್ತರ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಅವರೇ, ದಟ್ಸ್ ನೈಸ್, ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್. ನಾನು ನೀವು ಹೇಳಿದ ಹಾಗೆ ನಿಮಗೋಸ್ಕರ ಉಪೇಂದ್ರ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ ಈ ಒಂದು ಗೀತೆ. ನಾಗರಹಾವು ಚಿತ್ರದಿಂದ ಅನುರಾಧ ಶ್ರೀರಾಮ್ ಅವರು ಕೂಡ ಈ ಗೀತೆಯಲ್ಲಿ ಧ್ವನಿಯಾಗಿದ್ದಾರೆ. ಈ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ, ಕೇಳ್ತಾರಿ, ಜೊತೆಯಾಗ್ರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಚಕ ಚಕ ಲೌಡಿ ಲೌಡಿ ಚಕ ಚಕ.

ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಎಫ್ಎಂ ರೇನ್ಬೋ,
4: ಮ್ಯೂಸಿಕಲ್ ಯಾರ್ಸ್ ಎಫ್ಎಂ ರೇನ್ಬೋ, ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಎಸ್ ಈ ಹೊತ್ತಲ್ಲಿ ಬನ್ನಿ, ಯಾರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ನಮಸ್ಕಾರ, ಮೈಸೂರಿಂದ ಬಂದಿರೋ ಈ ಕರೆಯ ಹಿಂದಿರುವಂತಹ ಧ್ವನಿ ಯಾರದ್ದು?
5: ನಮಸ್ತೆ ಮೇಡಮ್, ನಂದೀಶ್ ಅಂತ ನನ್ನ ಹೆಸರು.
4: ನಮಸ್ಕಾರ ನಂದೀಶ್ ಅವರೇ, ಹೇಗಿದ್ದೀರಾ? ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ?
5: ನಾನು ಸೂಪರ್ ಆಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
4: ನಾನು ಸೂಪರ್ ಆಗಿದ್ದೀನಿ. ಅಂದ ಹಾಗೆ ಹೇಗಿದೆ ಮೈಸೂರು, ಹೇಗಿದೆ ಮಳೆ?
5: ಪರವಾಗಿಲ್ಲ ಮೇಡಮ್, ಇದೀಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ, ಹಾಗಾಗಿ ಪರವಾಗಿಲ್ಲ, ಸ್ವಲ್ಪ ಬೀಳ್ತಾ ಇದೆ.
4: ಸೂಪರ್ ಸೂಪರ್ ಸೂಪರ್. ಸರಿ, ಹಾಗಾದ್ರೆ ನಾವೀಗ ನಿಮಗೆ ಕೇಳುವಂತಹ ಪ್ರಶ್ನೆ, ಹಾಡೆಲ್ಲ ಸೂಪರ್ ಆಗಿ ಬರ್ತದೆ ಅಂತೆಲ್ಲ ಹೇಳ್ತಾ ಇದ್ರಿ ನೀವು, ಹೌದಾ?
5: ಹೌದು ಮೇಡಮ್.
4: ಹಾಗಾಗಿ ನಿಮ್ಗೆ ಇದೇ ರಿಲೇಟೆಡ್ ಆದ ಒಂದು ಪ್ರಶ್ನೆನ ಕೇಳ್ತೀನಿ, ನೀವು ರೆಡಿನಾ?
5: ರೆಡಿ ಮೇಡಮ್.
4: ಓಕೆ, ಅಪ್ಪಿ ತಪ್ಪಿ ನೀವು ಒಂದು ಹಾಡನ್ನ ಒಂದು 30 ಸೆಕೆಂಡು 1 ನಿಮಿಷಗಳ ಕಾಲನೋ ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಓಕೆ, 1 ಗಂಟೆನೋ 2 ಗಂಟೆನೋ ಆದ್ಮೇಲೆ ನೀವು ಅದೇ ಹಾಡನ್ನ ಗುನುಕ್ತಾ ಇರ್ತೀರ.
5: ಹೌದು ಮೇಡಮ್.
4: ಹೌದಾ ಅಲ್ವಾ?
5: ಖಂಡಿತ ಹೌದು ಮೇಡಮ್.
4: ಹಾಗಾದ್ರೆ ಇದ್ರ ಹಿಂದಿರುವಂತಹ ಕಾರಣ ಏನು, ಏನಾದ್ರೂ ಐಡಿಯಾ ಇದೆಯಾ? ಗೊತ್ತಿಲ್ಲ ಅಂದ್ರೆ ಸರಿ, ನಾನು ನಿಮ್ಗೆ ಆಪ್ಷನ್ಸ್ ಕೊಡುದಾ?
5: ಕೊಡಿ ಮೇಡಮ್.
4: ಅದೇ ಆಪ್ಷನ್ಸ್ ನಾನು ಹೇಳುದು ಒಂದೇ ಒಂದ್ ಸಾರಿ, ಸೊ ನೀವು ತುಂಬಾ ಕ್ಲಿಯರ್ ಆಗಿ ಕೇಳಿಸ್ಕೋಬೇಕು. ಆಪ್ಷನ್ಸ್ ಆಗ್ಬೋದಾ?
5: ಓಕೆ ಮೇಡಮ್.
4: ಓಕೆ, ಆಪ್ಷನ್ಸ್ ಈ ರೀತಿಯಾಗಿದೆ. ಆಪ್ಷನ್ ಎ, ಇದನ್ನ ಇಯರ್ ವರ್ಮ್ ಅಂತ ಕರೀಲಾಗುತ್ತೆ. ಆಪ್ಷನ್ ಬಿ, ಇದನ್ನ ಬ್ರೇನ್ ವರ್ಮ್ ಅಂತ ಕರೀಲಾಗುತ್ತೆ. ಆಪ್ಷನ್ ಸಿ, ಇದನ್ನ ಅರ್ತ್ ವರ್ಮ್ ಅಂತ ಕರೀಲಾಗುತ್ತೆ. ಎಸ್, ಈಗ ಹೇಳಿ.
5: ನನಗೆ ಆಪ್ಷನ್ ಬಿ ಬ್ರೈನ್ ವರ್ಮ್ ಅಂತ ಅನ್ಸುತ್ತೆ ಮೇಡಮ್.
4: ಓಕೆ, ನಿಮ್ಮ ಆಪ್ಷನ್ ಬಿ ಬ್ರೈನ್ ವರ್ಮ್ ಅಂತ ಹೇಳ್ತಾ ಇದ್ರ, ರೈಟ್?
5: ಹೌದು ಹೌದು ಮೇಡಮ್.
4: ಪಕ್ಕನಾ?
5: 50-50 ಆಗಿ ಗೆಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾವು ಏನು ನೆನಪಿಸ್ಕೊಂತೀವಿ ಅದೇ ನಮ್ಮ ಇದಲ್ಲ ಮೇಡಮ್ ಆಗೋದು, ಬ್ರೈನ್ ಗೆ ಇದಾಗುತ್ತಲ್ಲ, ಹಾಗಾಗಿ ಅಂತ ಆ ಗೆಸ್ ಮೇಲೆ ಹೇಳ್ತಾ ಇದ್ದೀನಿ ಮೇಡಮ್.
4: ಓಕೆ, ನಮ್ಮ ನಂದೇಶ್ ಅವರು ಇದನ್ನ ಬ್ರೈನ್ ವರ್ಮ್ ಅಂತ ಹೇಳ್ತಾ ಇದ್ದಾರೆ. ಈ ಉತ್ತರ ಸರಿನಾ ತಪ್ಪ? ಹೇಳಿ ನಂದೀಶ್ ಅವರೇ, ಉತ್ತರ ಸರಿನಾ ತಪ್ಪ?
5: ಸರಿ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಮೇಡಮ್, ಬಟ್ ಅಷ್ಟು ಪರ್ಫೆಕ್ಟ್ ಇಲ್ಲ ಮೇಡಮ್.
4: ಖಂಡಿತವಾಗ್ಲೂ ನೀವು ಕೊಟ್ಟಿರುವಂತಹ ಉತ್ತರ ತಪ್ಪಾಗಿದೆ. ಛೇ ಛೇ ಛೇ, ಏನಿದು ನಂದೀಶ್ ಅವರೇ, ಫುಲ್ ಜೋಶ್ ಅಲ್ಲಿ ಇದ್ರಿ. ಸರಿ ಉತ್ತರ ಏನು ಅಂತ ಹೇಳ್ಬಿಡುದಾ? ಆಕ್ಚುಲ್ ಆಗಿ ನಿಮ್ಗೆ ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ. ಈಗ ಇನ್ನೊಂದ್ ಚಾನ್ಸ್ ತಗೊಂಡ್ ಹೇಳಿ ಏನಿರಬಹುದು?
5: ಇಯರ್ ಒನ್.
4: ಇದನ್ನೇ ಮೊದ್ಲೇ ಹೇಳ್ಬೋದಾಗಿತ್ತೆ.
5: ನಂಗೆ ಬ್ರೈನ್ ಅಂತ ಬಂದಲ್ಲ ಮೇಡಮ್, ಯಾವಾಗಾದ್ರೂ ಓದಿದ್ ನೆನ್ಪಿರಲ್ಲಾರಿ ಅಂತ ಹೇಳಿ ಬುದ್ಧಿ ಇಲ್ವಾ ಅಂತ ಹೇಳ್ತಾರಲ್ಲ, ಅವಾಗ ಬ್ರೈನ್ ಅಂತ ಅನ್ಕೊಂಡು ಆತರ ಹೇಳಿದೆ ಮೇಡಮ್.
4: ಖಂಡಿತವಾಗ್ಲೂ ನಂದೀಶ್ ಅವರೇ,

0: ಇಯರ್ ವರ್ಮ್ ಅಂತ ಹೇಳೋದು ಸರಿಯಾದ ಉತ್ತರ. ಒಂದ್ಸಾರಿ ಯಾವ್ದಾದ್ರು ಒಂದ್ ಹಾಡನ್ನ ಒಂದಷ್ಟು ಕಾಲ ನಾವು ಕೇಳಿಸ್ಕೊಂಡ್ಬಿಟ್ರೆ ಬೇಡ ಬೇಡ ಬೇಡ ಅಂದ್ರು ಅದು ತಲೆಯಲ್ಲಿ ಗಿರ್ರ ಅಂತ ಸುತ್ತಾನೆ ಇರುತ್ತೆ. ಅದಕ್ಕೆ ಕಾರಣನ ವಿಜ್ಞಾನಿಗಳು ಇಯರ್ ವರ್ಮ್ ಅಂತ ಹೇಳಿ ಕರೀತಾರೆ. ಯಾಕಪ್ಪ ಅಂದ್ರೆ ತುಂಬಾ ಸಿಂಪಲ್ ಆದ ಸ್ವರಗಳು ಅಥವಾ ಮತ್ತೆ ಮತ್ತೆ ಕೇಳುವಂತಹ ಸಂಗೀತ ಇದು ಮೆದುಳಿನಲ್ಲಿ ನೆನಪಿನಲ್ಲಿ ಉಳಿಯುವಂತಹ ಭಾಗಗಳಾಗ್ಬಿಡುತ್ತೆ. ಎಸ್ ಹೌದು, ಬಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು ನಂದೀಶ್ ಅವರೇ. ಸದಾ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ. ಕೇಳಿದ್ರಿ ಅಲ್ಲ, ನಮ್ಮ ನಂದೀಶ್ ಅವರು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಆದರೆ ಉತ್ತರ ಫುಲ್ಲು ಈ ರೀತಿಯಾಗಿ ತಪ್ಪಾಗೋಯ್ತು. ಆದರೆ ಬೇಜಾರು ಬೇಡ, ನಾವು ಆರಾಮಾಗಿ ಅವರಿಗೋಸ್ಕರ ಸಖದಾದ ಹಾಡನ್ನೇ ಪ್ಲೇ ಮಾಡೋಣ. ನೀವು ಕೂಡ ಇವರ ಹಾಗೆ ರೆಡಿಯಾಗಿದ್ದೀರಾ ಅನ್ನೋದಾದರೆ ಐ ಆಮ್ ರೆಡಿ ಅಂತ ಹೇಳಿ ನನಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ. 9480901031 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ವಾಟ್ಸ್ಆ್ಯಪಲ್ಲಿ ಸಂದೇಶ ಕಳಿಸಿದ್ರೆ ನಾನಂತೂ ನಿಮಗೆ ಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಗ್ಬೋದಾ? ಕೇಳ್ತಾನೆ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್. ಇದು ನಾನ್ ಸ್ಟಾಪ್ ಸಂಜೆ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ಇದು FM ರೇನ್ಬೋ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಐ ಆಮ್ ರೆಡಿ ಕಣ್ರಿ ಅಂತ ಹೇಳಿ ಶೃಂಗೇರಿಯಿಂದ ನಮಗೆ ಸಂದೇಶ ಕಳಿಸ್ಕೊಟ್ಟವರು ಅನಂತಮೂರ್ತಿ ಅವರು. ನಮಸ್ಕಾರ ಅನಂತಮೂರ್ತಿ ಅವರೇ, ವೆಲ್ಕಮ್ ಟು ನಾನ್ ಸ್ಟಾಪ್ ಸಂಜೆ.
1: ನಮಸ್ಕಾರ ಮೇಡಮ್. ಹೇಳಿ
0: ಹೇಳಿ ಅಲ್ಲ, ನೀವು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನೀವ್ ಹೇಳಿ. ರೆಡಿನಾ? ಓಕೆ. ಅನಂತಮೂರ್ತಿ ಅವರೇ, ನಿಮ್ಗೆ ತೀರಾ ಅಂದ್ರೆ ತೀರಾ ಸಿಂಪಲ್ ಆಗಿರುವಂತಹ ಪ್ರಶ್ನೆ ಕೇಳ್ತೀನಿ, ಆಗ್ಬೋದೇ? ಓಕೆ. ನಿಮ್ಗೆ ಆಕ್ಚುಲಿ ನೀವು ನಿಸರ್ಗದ ಮಡಿಲಲ್ಲೇ ಇರುವಂತದ್ದು, ಹೌದಾ? ನಿಮ್ಮ ಸುತ್ತಮುತ್ತ ತುಂಬಾ ಹಚ್ಚ ಹಸಿರಿದೆ, ತುಂಬಾ ಖುಷಿಯಾಗಿದೆ. ಸೊ ಹಾಗಾಗಿ ನಿಸರ್ಗ ನಮಗೆ ಕೊಟ್ಟಿರುವಂತಹ ಒಂದೊಳ್ಳೆ ಹಿತ್ತಲ ಗಿಡ ಮದ್ದಲ ಅಂತ ಮಾತಿದೆ. ಸೊ ಹಿತ್ತಲಿನಲ್ಲೇ ಸಿಗುವಂತಹ ಮತ್ತೆ ನಮ್ಮ ಕೈಯಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ದಿವ್ಯೌಷಧ ಅನ್ಬೋದು, ಅದ್ರ ಬಗ್ಗೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ. ಬೆಳ್ಳುಳ್ಳಿ ಬಗ್ಗೆ ಗೊತ್ತಾ?
1: ಗೊತ್ತಿದೆ ಬೆಳ್ಳುಳ್ಳಿ.
0: ಓಕೆ. ಬೆಳ್ಳುಳ್ಳಿ ಉಂಡೆ ಉಂಡೆ ಬೆಳ್ಳುಳ್ಳಿ ಇರುತ್ತಲ್ಲ, ಆಗ ಜಾಸ್ತಿ ವಾಸನೆ ಇರಲ್ಲ, ಬಟ್ ಅದು ಕತ್ತರಿಸಿದಾಗ ವಾಸನೆ ಜಾಸ್ತಿ ಆಗುತ್ತೆ. ಯಸ್ ಆರ್ ನೋ? ನೀವು ಬೆಳ್ಳುಳ್ಳಿನ ಕಟ್ ಮಾಡಿದಾಗ್ಲೂ ಅಥವಾ ಜಜ್ಜಿದಾಗ್ಲೂ ಅದ್ರ ವಾಸನೆ ಜಾಸ್ತಿ ಸಿಗುತ್ತೆ, ಹೌದಾ? ಯಸ್. ನನ್ನ ಪ್ರಶ್ನೆನೂ ತೀರಾ ಸಿಂಪಲ್. ಈ ಒಂದು ಬೆಳ್ಳುಳ್ಳಿ ಉಂಡೆ ಬೆಳ್ಳುಳ್ಳಿ ಇದ್ದಾಗ ಹೆಚ್ಚು ವಾಸನೆ ಇರೋದಿಲ್ಲ, ಆದ್ರೆ ಕತ್ತರಿಸಿದಾಗ್ಲೂ ಜಜ್ಜಿದಾಗ್ಲೂ ಅದು ತೀವ್ರವಾಗಿ ವಾಸನೆ ಬರುತ್ತೆ, ಇದಕ್ಕೆ ಕಾರಣ ಏನು?
1: ಆಪ್ಷನ್ ಇದೆಯಾ?
0: ಓಕೆ, ಆಪ್ಷನ್ಸ್ ಬೇಕಾ?
1: ಬೇಕಿತ್ತು.
0: ಓಕೆ. ಆಪ್ಷನ್ ಎ ಅನಾಸಿನ್, ಆಪ್ಷನ್ ಬಿ ಸಲ್ಫರ್, ಆಪ್ಷನ್ ಸಿ ಅಲಿಸಿನ್. ಇಷ್ಟು ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಈ ಆಪ್ಷನ್ಸ್ ಅಲ್ಲಿ ಯಾವ ಕಾರಣದಿಂದಾಗಿ ಅಥವಾ ಯಾವ ರಾಸಾಯನಿಕದ ಕಾರಣದಿಂದಾಗಿ ಈ ಬೆಳ್ಳುಳ್ಳಿ ವಾಸನೆ ಬರುತ್ತೆ ಅಂತ ನಿಮಗನ್ಸುತ್ತೆ ಅಂತ ನಾನು?
1: ಆಪ್ಷನ್ ಎ.
0: ಆಪ್ಷನ್ ಎ ಅನಾಸಿನ್. ಶೂರಾ? ಪಕ್ಕನಾ?
1: ಪಕ್ಕ.
0: ಸರಿ, ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ ಅಂತ ನೋಡಿ ಬಿಡೋಣವಾ?
1: ಆಯ್ತು ಮೇಡಮ್, ಆಯ್ತು.
0: ಐ ಆಮ್ ಸಾರಿ ಅನಂತಮೂರ್ತಿ ಅವರೇ, ನಿಮ್ಮ ಉತ್ತರ ತಪ್ಪಾಗಿದೆ.
1: ತಪ್ಪಾಗಿದೆ?
0: ಯಸ್, ನಿಮ್ಮ ಉತ್ತರ ತಪ್ಪಾಗಿದೆ. ಏನ್ ಮಾಡೋದು? ಓಕೆ, ಏನಪ್ಪ ರೀಸನ್ ಅಂತ ನಾನೇ ಹೇಳ್ಬಿಡ್ತೇನೆ ನಿಮ್ಗೆ. ಆಕ್ಚುಲ್ ಆಗಿ ಕರೆಕ್ಟ್ ಆದ ಉತ್ತರ ಅಲಿಸಿನ್ ಅಂತ ಹೇಳಿ. ಏನಂದ್ರೆ ಬೆಳ್ಳುಳ್ಳಿಲಿ ಒಂದು ಗಂಧಕ ಯುಕ್ತ ಅನ್ನುವಂತ ಅಂಶ ಇದೆ, ಅದೇನಂದ್ರೆ ಅಲಿನ್ ಅಂತ ಕರೀತಾರೆ ಅದನ್ನ. ಅದನ್ನ ನಾವು ಕಟ್ ಮಾಡೋ ತನಕ ಅದು ಅಲಿನ್ ಆಗೆ ಇರುತ್ತೆ, ಅದರಲ್ಲೇನು ಚೇಂಜ್ ಆಗಲ್ಲ. ಕಟ್ ಮಾಡಿದಾಗ್ಲೋ ಅಥವಾ ಜಜ್ಜಿದಾಗ್ಲೋ ಆ ಒಂದು ಸಮಯದಲ್ಲಿ ಅದರಲ್ಲಿ ಅಲಿನೇಸ್ ಅನ್ನುವಂತಹ ಎನ್ಝೈಮ್ ಬಿಡುಗಡೆ ಆಗುತ್ತೆ, ಆ ಎನ್ಝೈಮ್ ನಿಂದ ಅಲಿನ್ನು ಅಲಿಸಿನ್ ಆಗುತ್ತೆ. ಗೊತ್ತಾಯ್ತೆ? ಸೊ ನೆಕ್ಸ್ಟ್ ಟೈಮ್ ಇಂದ ನೀವು ಬೆಳ್ಳುಳ್ಳಿ ಜಜ್ಜಿದಾಗ್ಲೆಲ್ಲ ಓ ಇದು ಅಲಿಸಿನ್, ಇದು ಅಲಿಸಿನ್, ಇದು ಅಲಿಸಿನ್ ಅನ್ಕೊಂಡು ಜಜ್ಜಿದಿರಾ?
1: ನಾವು ಬೆಳ್ಳುಳ್ಳಿ ಉಪಯೋಗ ಕಮ್ಮಿ ಮನೆಯಲ್ಲಿ.
0: ಓಕೆ, ಸರಿ. ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ, ಕರೆಯನ್ನ ಸ್ವೀಕರಿಸಿದ್ದಕ್ಕೆ. ಅಂಡ್ ಆಲ್ ದ ಬೆಸ್ಟ್, ನೆಕ್ಸ್ಟ್ ಟೈಮ್ ಕೊಡೋ ಉತ್ತರ ಸರಿಯಾಗಿರ್ಲಿ, ಆಗ್ಬೋದಾ? ಓಕೆ, ಕೇಳಿದ್ರಲ್ಲ ಒಳ್ಳೆ ಮಾಹಿತಿ ನಿಮ್ಮ ಜೊತೆ ಆಯ್ತು. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ನಮ್ಮ ಜೊತೆಯಾಗಿದ್ರು. ಅಂದ ಹಾಗೆ ಇನ್ನೊಂದಷ್ಟು ಸಂದೇಶಗಳಿದೆ, ಇವರ ಹಾಗೆ ನೀವು ಕೂಡ ಐ ಆಮ್ ರೆಡಿ ಅಂತ ಹೇಳಿ ಕಳಿಸಿದ್ರೆ ನಾವು ಕೂಡ ನಿಮ್ಗೆ ಕರೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೇಳ್ತಾರಿ ಜೊತೆಯಾಗಿರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: Ladies and gentlemen, presenting to you from the village.

0: ನಮಸ್ಕಾರಗಳು, ಬನ್ರಿ ಬನ್ರಿ, ನನಗೆ ಫೋನ್ ಮಾಡ್ರಿ, ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಸಾಯಂಕಾಲದ ಹೊತ್ತಿನ ಪೂಜೆಯನ್ನು ಕೂಡ ಬಿಟ್ಬಿಟ್ಟು ನಮ್ಗೆ ಮೆಸೇಜ್ ಮಾಡಿದವರು ಪೂಜಾ. ಹಾಯ್ ಪೂಜಾ.
1: ಹಲೋ ಮ್ಯಾಮ್, ಗುಡ್ ಈವ್ನಿಂಗ್.
0: ವೆರಿ ಗುಡ್ ಈವ್ನಿಂಗ್ ಪೂಜಾ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ. ಯಾವೂರಿಂದ ನೀವು ಸಂದೇಶ ಕಳಿಸ್ತಾ ಇದ್ದೀರಾ?
1: ಬೆಂಗಳೂರು ಮ್ಯಾಮ್.
0: ಬೆಂಗಳೂರಿನಿಂದ ಪೂಜಾ ಕಶ್ಯಪ್ ಅವರ ಸಂದೇಶ ಬಂದಿತ್ತು, ಐ ಎಂ ರೆಡ್ಡಿ ಅಂತ ಹೇಳಿ. ಪೂಜಾ ಅವರೇ, ರೆಡಿ ಅಂತ ನೀವು ಹೇಳ್ತಾ ಇದ್ದೀರಾ, ಸೊ ನಾನು ನಿಮಗೆ ಪ್ರಶ್ನೆನ ಕೇಳೋದಕ್ಕೂ ನಾನು ರೆಡಿ ಆಗಿದ್ದೀನಿ. ಆಗ್ಬೋದೇ ಪ್ರಶ್ನೆ ಕೇಳ್ಬೋದೇ?
1: ಓಕೆ ಮ್ಯಾಮ್, ಖಂಡಿತ.
0: ಓಕೆ, ಹೆಣ್ಮಕ್ಳು ಅಂತ ಇದ್ದ ಹಾಗೆ ಬಣ್ಣ ಬಣ್ಣ ಬಣ್ಣ ಅಂತ ನೆನಪಾಗ್ಬಿಡುತ್ತೆ, ಹೌದಾ?
1: ಹೌದು.
0: ಹೆಣ್ಮಕ್ಳಿಗೆ ಪಕ್ಷಿಗಳಂದ್ರೆ ಸಿಕ್ಕಾಬಟ್ಟೆ ಇಷ್ಟ, ಹೌದಾ? ಹಾಗಾಗಿ ನಾನು ನಿಮ್ಗೆ ಈ ಒಂದು ರಿಲೇಟ್ ಆದ ಪ್ರಶ್ನೆನೆ ಕೇಳ್ತೀನಿ. ಓಕೆ
1: ಓಕೆ ಓಕೆ ಮ್ಯಾಮ್.
0: ಓಕೆ, ಫ್ಲೆಮಿಂಗೋ ಪಕ್ಷಿಗಳ ಬಗ್ಗೆ ನೀವು ಕೇಳಿರಬಹುದು, ಹೌದಾ?
1: ಹೌದು ಹೌದು, ಕೇಳಿದೆ.
0: ಫ್ಲೆಮಿಂಗೋ ಪಕ್ಷಿಗಳು ಹುಟ್ಟಿದಂತಹ ಸಮಯದಲ್ಲಿ ಯಾವ ಬಣ್ಣದಲ್ಲಿರುತ್ತೆ? ಇದು ನನ್ನ ಪ್ರಶ್ನೆ. ಫ್ಲೆಮಿಂಗೋ ಪಕ್ಷಿಗಳು ಹುಟ್ಟಿದ ಸಮಯದಲ್ಲಿ, ಅಥವಾ ಬೇಬಿ ಫ್ಲೆಮಿಂಗೋ ಅಂತ ಕರೆಯೋಣ, ಈ ಬೇಬಿ ಫ್ಲೆಮಿಂಗೋಗಳು ಹುಟ್ಟಿದಾಗ ಯಾವ ಬಣ್ಣದಲ್ಲಿರುತ್ತೆ, ಇಷ್ಟು ನಾನು ಕೇಳ್ತಾ ಇದ್ದೀನಿ.
1: ಯೂಶಲಿ ಅಡಲ್ಟ್ ಫ್ಲೆಮಿಂಗೋಸ್ ಪಿಂಕ್ ಅಲ್ಲಿ ಇರುತ್ತಲ್ಲ, ಪಿಂಕ್.
0: ಯಸ್, ಹೆಣ್ಣು ಮಕ್ಕಳ ಫೇವರೇಟ್ ಕಲರ್.
1: ಹೌದು ಹೌದು. ಸೊ ನನ್ ಪ್ರಕಾರ ನಾನ್ ಅನ್ಕೊಂತೀನಿ, ಯೂಶಲಿ ಬರ್ಡ್ಸ್ ಎಲ್ಲ ಸ್ಮಾಲ್ ಇದ್ದಾಗ ಗ್ರೇಷ್ ಕಲರ್ ಅಲ್ಲಿ ಇರುತ್ತೆ, ಗ್ರೇ ಇರ್ಬೋದ ಅಂತ ನಾನು ಅನ್ಕೊಂತೀನಿ.
0: ನಿಮ್ಗೆ ಯಾವುದೇ ರೀತಿಯಲ್ಲೂ ಸುಳುಹು ಬೇಡವಾ? ಪಕ್ಕ
1: ನೋಡಿ, ಗ್ರೇ ಹೇಳಿ ಮ್ಯಾಮ್, ಆಪ್ಷನ್ಸ್ ಹೇಳಿ.
0: ಓಕೆ, ಅಂದ್ರೆ ನಾನು ನಮ್ಮ ಪೂಜಾ ಅವರನ್ನ ಅವರು ಕೊಟ್ಟಿರೋ ಉತ್ತರದಿಂದ ಡಿವಿಯೇಟ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ನಾನು ಅಂದ್ಕೋಬಹುದು ಈಗ. ಓಕೆ, ಆಪ್ಷನ್ಸ್ ಈ ತರ ಇದೆ. ಆಪ್ಷನ್ ಎ ಗುಲಾಬಿ ಅಂದ್ರೆ ಪಿಂಕ್ ಅಂತ ಅಂದ್ಕೋಬಹುದು. ಆಪ್ಷನ್ ಬಿ ಬ್ಲೂ ನೀಲಿ. ಆಪ್ಷನ್ ಸಿ

0: ಬೂದು.
1: ಎಸ್,
0: ಹಿಯರ್ ಯು ಗೋ.
1: ಅದೇ ಮ್ಯಾಮ್, ಆಪ್ಷನ್ ಸಿ.
0: ಆಪ್ಷನ್ ಸಿ ಬೂದು ಅಥವಾ ಗ್ರೇ. ಆಕ್ಚುಲ್ ಆಗಿ ನಿಮ್ಮ ಉತ್ತರ ಹೇಗಿದೆ ಅಂದ್ರೆ, ಸೂಪರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
0: ಕರೆಕ್ಟ್ ಆಗಿದೆ. ಆಕ್ಚುಲ್ ಆಗಿ ನೀವು ನೋಡಿ ಎಷ್ಟು ಕರೆಕ್ಟ್ ಆದ ಉತ್ತರ ಕೊಟ್ಬಿಟ್ಟಿದ್ರೆ, ಬಟ್ ಆದ್ರೂ ಸ್ವಲ್ಪ ಆಗೋಯ್ತಲ್ಲ,
1: ಸ್ವಲ್ಪ ಕನ್ಫ್ಯೂಸ್ ಆಯ್ತು ಮ್ಯಾಮ್. ಬಿಕಾಸ್ ನನ್ ಗೊತ್ತು, ಬರ್ಡ್ಸ್ ಎಲ್ಲ ಯೂಶಲಿ ಹುಟ್ಟದಾಗ ಸ್ವಲ್ಪ ಗ್ರೇಯಿಶ್ ಇರುತ್ತೆ. ಪಿಜನ್ ಎಲ್ಲ ನೋಡಿದೀನಿ ನಾನು, ಸೊ ಅದು ಅದೆಲ್ಲ ಗ್ರೇಯಿಶ್ ಇರೋದು ನೋಡಿದೀನಿ, ಅದಕ್ಕೋಸ್ಕರ ಗೆಸ್ ಮಾಡಿದೆ ಮೋಸ್ಟ್ಲಿ ಇರ್ಬೋದು.
0: ಆಕ್ಚುಲ್ ಆಗಿ ಈ ಫ್ಲೆಮಿಂಗೋಗಳು ಹುಟ್ಟಿದಂತಹ ಸಮಯದಲ್ಲಿ ಗ್ರೇ ಅಥವಾ ಬಿಳಿ ಬಣ್ಣದಲ್ಲಿ ಕಾಣ ಸಿಗುತ್ತೆ ನಮ್ಗೆ, ಅಂದ್ರೆ ಹತ್ತತ್ರ ಒಂದೇ ಕಲರ್ ಅಲ್ಲಿ. ಬಟ್ ಅದು ಯಾತಕ್ಕೆ ಬೆಳೀತಾ ಬೆಳೀತಾ ಗುಲಾಬಿ ಬಣ್ಣ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಏನಾದ್ರೂ ನಿಮ್ಗೆ ಐಡಿಯಾ ಇದೆಯಾ? ಓಕೆ, ಫೆದರ್ಸ್ ಹೇಗೆ ಸಡನ್ ಆಗಿ ಕಲರ್ ಚೇಂಜ್ ಆಗ್ಬೋದು, ಏನಿ ಐಡಿಯಾ? ಓಕೆ, ನಾನೇ ಹೇಳ್ಬಿಡ್ತೀನಿ. ಆಕ್ಚುಲಾಗಿ ಊಟ ತಿನ್ನುತ್ತಲ್ವಾ, ಅದು ಆಹಾರ ಏನ್ ಸೇವಿಸುತ್ತೆ, ಅದರಲ್ಲಿ ಕ್ಯಾರಾಟಿನಾಯ್ಡ್ಸ್ ಅಂತ ಹೇಳಿ ಒಂದಷ್ಟು ವರ್ಣದ್ರವ್ಯಗಳಿರುತ್ತೆ. ಅಂದ್ರೆ ಅದು ಯಾವ ಆಹಾರ ತಿನ್ನುತ್ತೆ, ಆ ಆಹಾರ ಅದರ ದೇಹದಲ್ಲಿ ರಿಯಾಕ್ಟ್ ಆದಾಗ್ಲು ಅಥವಾ ಮತ್ತೊಂದು ಅದರಲ್ಲಿ ಸಿಗುವಂತದ್ದು ಕ್ಯಾರೋಟಿನಾಯ್ಡ್ಸ್ ಅನ್ನುವಂತಹ ವರ್ಣದ್ರವ್ಯಗಳ ದೇಹಕ್ಕೆ ಸಿಗುತ್ತೆ, ಅದರಿಂದಾನೇ ಅದರ ದೇಹ ಗುಲಾಬಿ ಬಣ್ಣವಾಗಿ ಬದಲಾಗುವುದು. ಸೂಪರ್. ಈಗ ಅನ್ಕೋತಾ ಇರ್ತಿರಲ್ವಾ, ನನ್ನ ದೇಹದಲ್ಲೂ ನಾನು ತಿನ್ನೋ ಆಹಾರ ಕ್ಯಾರೋಟಿನಾಯ್ಡ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.
1: ಹೌದು, ಕ್ಯಾರೋಟಿನಾಯ್ಡ್ಸ್ ತಿಂದ್ರೆ ಮೋಸ್ಟ್ಲಿ ಪಿಂಕ್ ಆಗ್ಬೋದು.
0: ಪಿಂಕ್ ಪಿಂಕ್ ಪೂಜಾ. ನೈಸ್ ಪೂಜಾ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್.
1: ತುಂಬಾ ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು, ಮತ್ತೆ ಒಂದ್ ಚಾನ್ಸ್ ಇತ್ತು ಮಾತಾಡಕ್ಕೆ.
0: ಖಂಡಿತವಾಗ್ಲೂ, ಸದಾ ಕೇಳ್ತಾ ಇರಿ ಎಫ್ ಎಂ ರೇನ್ಬೋ. ನಿಮ್ಗೆ ಮಾಹಿತಿನೂ ಸಿಗುತ್ತೆ, ಸಕ್ಕದಾದ ಹಾಡುಗಳು ಕೂಡ ಸಿಗುತ್ತೆ. ನೋಡಿ, ನೀವು ಕರೆಕ್ಟ್ ಆದ ಉತ್ತರ ಹೇಳಿದ್ರೆ ನಿಮಗೋಸ್ಕರ ಒಂದೊಳ್ಳೆ ಸೂಪರ್ ಆದ ಹಾಡನ್ನ ಪ್ಲೇ ಮಾಡ್ತೀನಿ ಅಂತ ನಾನಂತೂ ಪ್ರಾಮಿಸ್ ಮಾಡಿದೆ. ಸೊ ನಿಮ್ಮ ಇಷ್ಟದ ದ್ವಾಪರ ಹಾಡು ಮುಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ ಜೊತೆಯಾಗಿ ಇರಿ, ಆಗ್ಬೋದಾ? ಥ್ಯಾಂಕ್ ಯು. ಎಸ್, ಹೌದು, ಪೂಜಾ ಅವರ ಜೊತೆ ಮಾತಾಡಿದ್ವಿ ನಾವು, ಸಕ್ಕದಾದ ಉತ್ತರವನ್ನ ಕೊಟ್ಟರು, ಮಾಹಿತಿನೂ ಸಿಕ್ತು, ಒಳ್ಳೆಯ ಮಾತುಕತೆ ಆಯ್ತು. ಕೇಳ್ತಾರೆ ಕನ್ನಡ ಕಾಮನಬಿಲ್ಲು 101.3. ಯಾಕಪ್ಪ ಅಂದ್ರೆ ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: 5:30:30 ಆಗ್ಬಿಡುತ್ತೆ ಕನ್ನಡ ಕಾಮನಬಿಲ್ 101.3 ನಾನು ಆದಷ್ಟು ಜನರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಎಷ್ಟೋ ಜನಕ್ಕೆ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಹೇಳಿ, ಇರೋದು 1:05 ಇಷ್ಟೇ. ಈ ಗ್ಯಾಪಲ್ಲಿ ಎಷ್ಟು ಜನಕ್ಕೆ ಕಾಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ, ಬಟ್ ಉಳಿದವರ ಸಂದೇಶ ಹಾಗೆ ಮಿಸ್ ಆಗಿದೆ. ಬಟ್ ಆದರೆ ಆದಷ್ಟು ಬೇಗ ಮತ್ತೆ ನಿಮ್ಮ ಜೊತೆಯಾದಾಗ ಮತ್ತೆ ಕರೆ ಮಾಡ್ತೀನಿ. ಐ ಆಮ್ ರೆಡಿ ಅಂತ ಹೇಳೋದಕ್ಕೂ ನೀವು ಕೂಡ ರೆಡಿ ಆಗಿರಿ. ಓಕೆ, ಯಾರ್ಯಾರಪ್ಪ ಐ ಆಮ್ ರೆಡಿ ಅಂತ ಹೇಳಿ ನಮಗೆ ಸಂದೇಶ ಕಳುಹಿಸಿ ಕೊಟ್ಟವರು ನೋಡೋದಾದ್ರೆ, ದೇವ್ ಅವರು ಮಲ್ನಾಡಿನಿಂದ, ನಂತರ ವಸಂತ ಕುಮಾರ್ ಸಿ ಅವರು ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಬಸವರಾಜ ಪುಟ್ಟೇಕೆರೆ ಹೊಸಹಳ್ಳು ಮಾಡಾಳುನಿಂದ, ಮಹೇಶ ಕುಂಬಾರ ಹೊನ್ನಾಳಿಯಿಂದ ಬಂದಿದೆ ಸಂದೇಶ ನಮಗೆ. ಮೈದರ್ಗಿಯ ಈರಣ್ಣ, ಜೇವೂರ್ ಪ್ರತಿಭಾ ಪಾರ್ವತಿ ರಾಮಚಂದ್ರ ಜೇವೂರ್ ಅವರದ್ದು, ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಬಳಿಕ ತೀರ್ಥೇಶ್ ಅವರ ಸಂದೇಶ ಬಂದದ್ದು ಚನ್ನಪಟ್ಟಣದಿಂದ, ಉಮೇಶ್ ಅವರು ಸಿರಿಗೆರೆಯಿಂದ, ಶಿವಲಿಂಗಪ್ಪ ಭದ್ರೆ ಮಾದನ ಹಿಪ್ಪರಗಿಯಿಂದ, ಕಮನಹಳ್ಳಿಯ ನಂಜಪ್ಪ ಖುಷಾ ಮದಿರ ಅವರು ಬುಡ್ಡು ಅವರ ಜೊತೆಯಾಗಿ ಸಂದೇಶ ಕಳಿಸಿದ್ರೆ, ನಾಗರಾಜ್ ಅವರ ಸಂದೇಶ ಬಂದದ್ದು ನಮಗೆ ನಂಗಲೆಯಿಂದ ಆಗಿತ್ತು. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಐ ಆಮ್ ರಿಯಲಿ ಸಾರಿ. ಇದನ್ನು ಕೂಡ ಜೊತೆಯಾಗಿ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಇನ್ನೊಂದು ಸೂಪರ್ ಆದ ಗೀತೆಯೊಟ್ಟಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾರಿ, ಜೊತೆಯಾಗಿರಿ. ಕನ್ನಡ ಕಾಮನಬಿಲ್ಲು 101.3 MHz. ಯಾಕೆ ಕೇಳ್ತಾ ಇರಬೇಕು? ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ.
1: ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ರೆಸೆಂಟಿಂಗ್ ಟು ಯು ಫ್ರಮ್ ದ

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ಕಲಿಯಾ ಹೇ ಸೆಮಿ

0: naval forces on commercial vessels carrying Indian mariners in the Gulf of Oman. This has already resulted in the tragic and avoidable loss of 3 Indian lives. The U.S. envoy was called in by Additional Secretary Americas in the Ministry of External Affairs in New Delhi. The ministry said in a statement that it once again conveyed its deep concern over the use of lethal and deadly force against civilian shipping. The U.S. Chargé d'Affaires was requested to convey India's strong concerns to his authorities and to ensure that U.S. forces operating in the region take all necessary measures to prevent the loss of civilian life. This is the second time the U.S. envoy has been summoned by the ministry. 3 Indian seafarers who were initially reported missing have been confirmed dead in one of the attacks. India's retail inflation accelerated to 3.93% in May this year on an annual basis, rising for the 5th consecutive month under the new series. The inflation print was moderately higher from 3.48% recorded in April. According to data released by the Ministry of Statistics and Programme Implementation, inflation in rural areas edged up to 4.25%, while in urban regions it rose to 3.53%. The food inflation rate, based on the All India Consumer Food Price Index, stood at 4.78% last month, up from 4.2% in the preceding month. India AI Mission today launched Varya, a distilled video model built to make frontier video AI affordable, accessible and relevant. Addressing the launch event in New Delhi, Secretary in the Ministry of Electronics and Information Technology, S. Krishnan said the launch of one of the foundational models supported under the India AI Mission marks a significant milestone in India's AI journey. In badminton, PV Sindhu has stormed into the women's singles semi-finals of the Australian Open tournament in Sydney. The third-seeded Indian outclassed Chinese Taipei's Chen Su-Yu in a one-sided quarterfinal clash today. Sindhu will next face top seed Akane Yamaguchi of Japan in the semi-final match. Yamaguchi defeated India's Tanvi Sharma in the quarterfinal clash today. In FIFA World Cup 2026, co-hosts Canada will be up against Bosnia and Herzegovina in a Group B clash at Toronto Stadium tonight. The match will start at 12:30 a.m. Indian Standard Time. The encounter marks the first ever World Cup meeting between the two nations. Benchmark domestic equity indices ended today's trading session with strong gains of around 2%, driven by hopes of de-escalation in West Asia. The Sensex surged 1,695 points to close at 75,528, while the Nifty jumped 461 points to settle at 23,623. And that is the end of this news bulletin.
1: ಆಕಾಶವಾಣಿ ಎಫ್ಎಂ ರೇನ್ಬೋ
2: ಆಕಾಶವಾಣಿ
3: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
4: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಕಾದಂಬರಿ ಲೋಕದ ದೊಡ್ಡ ಹೆಸರು, ಮೂಲತಃ ಉಡುಪಿ, ಬಹುಕಾಲ ಮುಂಬೈನಲ್ಲಿ ಇದ್ದುಕೊಂಡೇ ಕನ್ನಡ ಕ್ಷೇತ್ರಕ್ಕಾಗಿ ದುಡಿದವರು ವ್ಯಾಸರಾಯ ಬಲ್ಲಾಳ. ನಿರಂತರ ಅಧ್ಯಯನಶೀಲರು, ಪತ್ರಿಕೋದ್ಯಮ, ಚಲನಚಿತ್ರ ರಂಗದಲ್ಲೂ ಕೆಲಸ ಮಾಡಿದವರು. ವಿಚಾರವಾದಿ ವ್ಯಾಸರಾಯ ಬಲ್ಲಾಳ ಅವರ ಧ್ವನಿಯನ್ನ ಕೇಳೋಣ.
5: ಶಿಕ್ಷಣದ ಅವಕಾಶ ಮೆಟ್ರಿಕ್ ನ ಮುಂದೆ ಸಿಗಲಿಲ್ಲ. ಕಾರಣ, ಒಂದು, ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾನ್ ಪರೀಕ್ಷೆ ಮಾಡಿಕೊಂಡು ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ರು. ಆದರೆ ಅವರಿಗೆ ಒಂದು 2-3 ವರ್ಷ ಆದಮೇಲೆ ಅನುವಾದಗಳನ್ನು, ಇಂಗ್ಲಿಷ್ನಿಂದ ಅನುವಾದಗಳನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಕೆಲಸ ಕಳ್ಕೊಂಡ್ರು. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ತಮ್ಮನಿಗೆ ಅನಾರೋಗ್ಯ ಕಾಡಿ ಒಂದು 4 ವರ್ಷ ಕಾಲ ಬಹಳ ಕಷ್ಟಪಟ್ಟು ಈ ಸನ್ನಿವೇಶದಲ್ಲೇ ನಾನು ಮೆಟ್ರಿಕ್ ಮುಗಿಸಿದ್ದು. ಅದಕ್ಕೆ ನಾನು ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನಾದರೂ ಕೆಲಸ ಹುಡುಕ್ಬೇಕಂತ ಹೇಳಿದಾಗ ಅದು 2nd ಮಹಾಯುದ್ಧದ ಪೂರ್ವದ ಡಿಪ್ರೆಷನ್ ದಿವಸಗಳು. ಕೆಲಸ ಸಿಗೋದು ಕೂಡ ಕಷ್ಟ ಆಯ್ತು. ಒಂದು 20 ರೂಪಾಯಿ ಕೆಲಸ ಸಿಗ್ಬೇಕಂತ ಹೇಳಿ 2 ವರ್ಷ ಕಾಲ ಧರ್ಮಕ್ಕೆ ಯಾವ ಪ್ರತಿಫಲವಿಲ್ಲದೆ ದುಡ್ಡಿದ್ದೆ ನಾನು. ಆದ್ರೆ ಒಂದು ಅವಕಾಶ ನನಗೆ ಸಿಗ್ತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ಒಳ್ಳೆಯ ಮುನ್ಸಿಪಲ್ ಗ್ರಂಥಾಲಯ ಇತ್ತು. ಅಲ್ಲಿ ಒಳ್ಳೆಯ ಗ್ರಂಥ ಸಂಗ್ರಹ ಕೂಡ ಇತ್ತು. ನನಗೆ ಪಾಶ್ಚಿಮಾತ್ಯ ಸಾಹಿತ್ಯದ ಸಂಪರ್ಕ ಹೆಚ್ಚು ತಂದುಕೊಳ್ಳಿಕ್ಕೆ ಸಾಧ್ಯವಾದದ್ದು ಅಲ್ಲಿ. ಅಂದ್ರೆ ಸ್ಕಾಟ್ಲೆಂಡ್ ಜಾಯ್ಸ್ ನ ತನಕ

0: ನಾನು ಓದಲಿಕ್ಕೆ ಅವಕಾಶ ದೊರಕಿದ್ದು ಆ ಸಂದರ್ಭದಲ್ಲಿ. ನನ್ನ 15ನೇ ವರ್ಷದಲ್ಲೇ ಒಂದು ಕತೆ ಬರೆದಿದ್ದೆ, ಅದನ್ನ ಬೆಂಗಳೂರಿನ ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಇತ್ತು ಆ ಕಾಲದಲ್ಲಿ, ಅದು ಪ್ರಕಟಿಸಿತ್ತು. ಅದು ಸ್ವಲ್ಪ ಸ್ಫೂರ್ತಿ ಕೊಟ್ಟದ್ದು ಅದೇ ಅಂತ ಹೇಳಿ ಕಾಣುತ್ತೆ. ನಾನು ಮುಂಬೈ ಓದ್ದು 1944ರಲ್ಲಿ, ಅಂದ್ರೆ 39ರಲ್ಲಿ ಮೆಟ್ರಿಕ್ ಮುಗಿಸಿದ್ದೆ. ಮತ್ತೆ 5 ವರ್ಷ ಕಾಲ, 2 ವರ್ಷ ಧರ್ಮಾಕದಲ್ಲಿ, ಮತ್ತೊಂದು 2-3 ವರ್ಷ ಕಾಲ ಜಿಲ್ಲಾಭೂರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು 20 ರೂಪಾಯಿ ಸಂಬಳ ಆಯ್ತು, ಆಮೇಲೆ ಅದು ಕ್ಲಾರ್ಕ್ ಆಗಿ 30 ರೂಪಾಯಿ ಸಂಬಳಕ್ಕೆ ಬಂತು. ಮೊದಲನೇ ಪ್ರಜ್ಞೆ 1930 15ನೇ ವರ್ಷದಲ್ಲಿ ಬರ್ತು. ಅದೊಂದು ಒಂದು ಕತೆ. 61 ವರ್ಷ ಕಾಲ ಮುಂಬೈಯಲ್ಲಿ ಕಳೆದಿದ್ದೇನೆ. ನನ್ನ ಸೃಜನಶೀಲ ಪ್ರವೃತ್ತಿಗೆ ಪೋಷಣೆ ದೊರಕಿದ್ದು, ಅನುಭವ ಪ್ರಪಂಚ ವಿಸ್ತಾರವಾದದ್ದು ಎಲ್ಲ ಮುಂಬೈಯಲ್ಲಿ. ಆದರೂ ನನ್ನ ಬಾಲ್ಯ ದಕ್ಷಿಣ ಕನ್ನಡದಲ್ಲಿ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ. ಈ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನನ್ನ ತಿಳುವಳಿಕೆ ಬೆಳೆ ತೊಡಗಿದಂದಿನಿಂದ ಈ ಸಂಪ್ರದಾಯಗಳೆಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ತೋರಿದ್ದೆ ಪ್ರಾಯಶಃ ನನ್ನ ಸೃಜನಶೀಲ ಪ್ರವೃತ್ತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳಿ ನಾನು ತಿಳಿದಿದ್ದೇನೆ.
1: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಕೇಳಿದ್ದು ವ್ಯಾಸರಾಯ ಬಲ್ಲಾಳರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: 14 ರಿಂದ 18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕ್ರೀಡಾ ವಿಜ್ಞಾನ ಪ್ರಶಾಸನಂಚ ಯಾವತ್ ವಿವಿಧೇಷು ಕ್ಷೇತ್ರೇಷು ಮಹಿಳಾ ಪ್ರಮುಖಾಂ ಭೂಮಿಕಾಂ ನಿರ್ವಹಂತ್ಯಃ ಸಂತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೆ ಶ್ರೀ ಮೋದಿ ಅವದತ್ ಯತ್ ಡ್ರೋನ್ ತಂತ್ರಜ್ಞಾನಮಿತ್ಯಾದಿಷು ಉದಯೋನ್ಮುಖ ಕ್ಷೇತ್ರೇಷು ಮಹಿಳಾನಾಂ ವರ್ಧಮಾನ ಸಹಭಾಗಿತ್ವೇನ ಅವಸರಸ್ಯ ನೂತನಾಃ ಮಾರ್ಗಾಃ ಉದ್ಘಾಟ್ಯಂತೆ. ಸಂಪೂರ್ಣ ದೇಶೆ ಚ ವಿಕಾಸ ಪರಿದೃಶ್ಯಂ ಪರಿವರ್ತತೆ. ತತ್ಪೂರ್ವಂ ಏಕಸ್ಮಿನ್ ಕಾರ್ಯಕ್ರಮೇ ಭಾಷಮಾಣಃ ಪ್ರಧಾನಮಂತ್ರಿ ಅವದತ್ ಯತ್ ಗತ ದ್ವಾದಶ ವರ್ಷೇಷು ಎನ್ಡಿಎ ಇತ್ಯಸ್ಯ ಸರ್ವಕಾರಃ ಮಹಿಳಾನಾಂ ನೇತೃತ್ವೇ ವಿಕಾಸ ಕಾರ್ಯಂ ಅಕರೋತ್. ಎತಚ್ಚ ಅನ್ಯೇಷು ಕ್ಷೇತ್ರೇಷ್ವಪಿ ದೃಶ್ಯತೆ.
1: ಆಜ್ ಭಾರತ ವಿಮೆನ್ ಲೇಡ್ ಡೆವಲಪ್ಮೆಂಟ್ ಕಿ ರಾಹ ಪರ್ ಚಲ್ ಪಡಾ ಹೈ.
2: ಹಮಾರಿ ಸರ್ಕಾರ ನೆ ಮಹಿಳಾಓ ಕೆ ಲಿಯೆ ಸಾರೆ ರಾಸ್ತೆ ಖೋಲ್ ದಿಯೆ.
1: ಹಮ್ನೆ ಕರೋಡೋ ಮಹಿಳಾಓ ಕೆ ಲಿಯೆ ಶೌಚಾಲಯ ಬನವಾ ಕರ್ ಉನ್ಕಾ ಸಮ್ಮಾನ್ ಬಢಾಯಾ. ಹಮ್ನೆ ಉಜ್ವಲಾ ಸಿಲಿಂಡರ್ ದೇಕರ್ ಉನ್ಹೇ ಧುಯೇ ಜೈಸಿ ತಕಲೀಫೋ ಸೆ ಭಿ ಬಚಾಯಾ.
2: ದಶಕೋ ಸೆ ಹಮಾರಿ ಬಹನೋ ಕೆ ಪಾಸ್ ಹುನರ್ ಭಿ ಥಾ ಮೆಹನತ್ ಭಿ ಥಿ ಲೇಕಿನ್ ಉನ್ಹೇ ಪೂಂಜಿ ಔರ್ ಅವಸರ್ ನಹೀ ಮಿಲ್ತೆ. 3 ಕರೋಡ್ ಮಹಿಳಾಓ ಕೋ ಲಖಪತಿ ದೀದಿ ಬನಾನೆ ಕಾ ಜೋ ಸಂಕಲ್ಪ ಕಿಯಾ ಥಾ ವೋ ಪೂರಾ ಹೋ ಚುಕಾ ಹೈ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏತದಪಿ ಅವದತ್ ಯತ್ ಸರ್ವಕಾರಃ ಯಾಃ ಮಹಿಳಾಃ ಆರ್ಥಿಕ ರೂಪೇಣ ಸ್ವತಂತ್ರಾಃ ಭವಿತುಂ ದೀರ್ಘಕಾಲಂ ಯಾವತ್ ಪ್ರಯತಂತ್ಯಃ ಆಸನ್ ತಾಃ ಸ್ವಸಹಾಯತಾ ಸಮೂಹಾನ್ ಸಕ್ರಿಯತಯಾ ಸಮರ್ಥಯಂತೀತಿ. ಪ್ರಧಾನಮಂತ್ರಿ ಇತೋಪಿ ಅಧೋರೇಖಿತವಾನ್ ಯತ್ ಸರ್ವಕಾರಸ್ಯ ಪ್ರಯತ್ನಾಃ ಮರ್ಯಾದಾಯಾಂ ಅವಸರೇಷು ಸಶಕ್ತೀಕರಣೇ ಚ ನಿಹಿತಾಃ ಸಂತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೂನ್ ಮಾಸಸ್ಯ ಚತುರ್ದಶ ದಿನಾಂಕೆ ಫ್ರಾನ್ಸ್ ದೇಶಸ್ಯ ನೀಸ್ ನಗರಂ ಗಮಿಷ್ಯತಿ. ತದೈವ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ದ್ವಯೋಃ ರಾಷ್ಟ್ರಯೋಃ ಯುರೋಪೀಯ ಯಾತ್ರಾಯಾಃ ಪ್ರಥಮಃ ಚರಣಃ ಭವಿಷ್ಯತಿ. ಅಸ್ಮಿನ್ ವರ್ಷೆ ಫರ್ವರಿ ಮಾಸೆ ದ್ವಯೋಃ ರಾಷ್ಟ್ರಯೋಃ ಸಂಬಂಧಃ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಿತಸ್ಯಾನಂತರಂ ರಾಷ್ಟ್ರಪತಿನಾ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇತ್ಯನೇನ ಸಹ ಏತತ್ತಸ್ಯ ಪ್ರಥಮಂ ದ್ವೈಪಾಕ್ಷಿಕಂ ಶಿಖರ ಸಮ್ಮೇಳನಂ ಭವಿಷ್ಯತಿ. ಅತಃ ಅಸ್ಯಾಃ ಯಾತ್ರಾಯಾಃ ವಿಶೇಷಂ ಮಹತ್ವಂ ವರ್ತತೆ. ಏವಿಯನ್ ನಗರೆ G7 ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಫ್ರಾನ್ಸ್ ದೇಶಂ ಪ್ರತ್ಯಾಗಮನಾತ್ ಪ್ರಾಕ್ ನೀಸ ನಗರಾತ್ ಶ್ರೀ ಮೋದಿ ಸ್ಲೋವಾಕಿಯಾ ದೇಶಂ ಗಮಿಷ್ಯತಿ. ಯತ್ರ ಭಾರತಂ ದಕ್ಷಿಣ ವಿಶ್ವೇತ್ಯಸ್ಯ ಪ್ರಮುಖಸ್ವರ ರೂಪೇಣ ಭಾಗಂ ಗ್ರಹೀಷ್ಯತಿ. ಕೇಂದ್ರೀಯ ಗೃಹಮಂತ್ರಿಣ ಅಮಿತ್ ಶಾಹೇನ ನವದೆಹಲಿಯಂ ಶ್ರೀ ಅಮರನಾಥ ಯಾತ್ರಾಯಾಃ ಸಜ್ಜತಾಯಾಃ ಸಮೀಕ್ಷಾರ್ಥಂ ಉಚ್ಚಸ್ತರೀಯ ಸಭಾಯಾಃ ಅಧ್ಯಕ್ಷತಾ ಕೃತ. ಅಸ್ಯಾಂ ಸಭಾಯಾಂ ಸೇನಾಧ್ಯಕ್ಷಃ ಉಪೇಂದ್ರ ದ್ವಿವೇದಿ, ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಃ ಅಜಿತ ಡೋಭಾಲಃ, ಜಮ್ಮು ಕಾಶ್ಮೀರಸ್ಯ ಉಪರಾಜ್ಯಪಾಲಃ ಮನೋಜ ಸಿನ್ಹಾ, ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಅಥ ಎಸ್ಎಸ್ಬಿ ಇತ್ಯಸ್ಯ ಮಹಾನಿದೇಶಕಾಃ ಅಪಿ ಉಪಸ್ಥಿತಾಃ ಆಸನ್. ಅಮರನಾಥ ಯಾತ್ರಾ ಜುಲೈ ಮಾಸಸ್ಯ ತೃತೀಯ ದಿನಾಂಕಾದಾರಭ್ಯ ಆಗಸ್ಟ್ ಮಾಸಸ್ಯ 28 ದಿನಾಂಕ ಪರ್ಯಂತಂ ಭವಿಷ್ಯತಿ. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ. ಸೌಮ್ಯವ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರ್ಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಸರ್ವಕಾರೇಣ ಸಂಸ್ಥಾಗತ ಔದ್ಯೋಗಿಕ ವಾಣಿಜ್ಯಿಕ ಗ್ರಾಹಕೇಭ್ಯಃ ಖುದ್ರೇತಿ ವಿಕ್ರಯ ಕೇಂದ್ರೇಭ್ಯಃ ಮೋಟರ್ ಸ್ಪಿರಿಟ್ ಇತ್ಯಾಖ್ಯಂ ಉಚ್ಚಗತಿ ಡೀಸೆಲ್ ಇತ್ಯಸ್ಯ ಕ್ರಯಣಂ ಪ್ರತಿಬಂಧಿತಮಸ್ತಿ. ಸಹೈವ ಹಿ ತೇಭ್ಯಃ ಸ್ವಕೀಯ ಉಪಭೋಕ್ತೃ ಪಂಪಾಖ್ಯೇಭ್ಯಃ ವಿಕ್ರಯ ಕೇಂದ್ರೇಭ್ಯಃ ಸ್ವಕೀಯ ಆವಶ್ಯಕತಾಂ ಪ್ರಾಪ್ತುಂ ಆದಿಷ್ಟಮಸ್ತಿ. ಪಶ್ಚಿಮ ಏಷ್ಯಾ ದೇಶೇ ವರ್ತಮಾನ ಸಂಕಟಂ ಅಭಿಲಕ್ಷ್ಯ ವೈಶ್ವಿಕ ಆಪೂರ್ತಿ ಶೃಂಖಲಾಸು ಮಧ್ಯ ವ್ಯವಧಾನೆ ಸ್ಥಾನೀಯ ಅಭಾವಾನ್ ನಿವಾರಯಿತುಂ ಅಯಂ ನಿರ್ಣಯಃ ಕೃತೋಸ್ತಿ. ಏಕಸ್ಯಾಂ ಅಧಿಸೂಚನಾಯಾಂ ಪೆಟ್ರೋಲಿಯಂ ಪ್ರಾಕೃತಿಕ ಗ್ಯಾಸ್ ಇತಿ ಮಂತ್ರಾಲಯಃ ಅವದತ್ ಯತ್ 90 ದಿವಸ ಪರ್ಯಂತಂ ಏತೇ ಪ್ರತಿಬಂಧಾಃ ಪ್ರವರ್ತಂತೆ ಇತಿ. ವಿದೇಶ ಮಂತ್ರಾಲಯೇನ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶಸ್ಯ ಜಾರ್ಜ್ ಡಿ ಅಫಿಯರ್ಸ್ ಜೇಸನ್ ಮಿಂಕ್ಸ್ ಇತ್ಯಮುಂ ಆಹೂಯ ಓಮಾನ್ ತಟೆ ವಾಣಿಜ್ಯಿಕ ನೌಕಾಯಾಂ ಆಕ್ರಮಣಸ್ಯ ವಿರೋಧಃ ಪ್ರಕಟಿತಃ. ಹ್ಯಃ 20 ಭಾರತೀಯ ಕರ್ಮಚಾರಿಭಿಃ ಸಹ ಏಕಸ್ಯಾಂ ಅನ್ಯಸ್ಯಾಂ ನೌಕಾಯಾಂ ಆಕ್ರಮಣಂ ಅಭವತ್. अमेरिकी राजदूतः नवदिल्ल्यां विदेश मन्त्रालयस्य अपर सचिवेन आहूतः अयं द्वितीयः अवसरः अस्ति यदा अमेरिका देशस्य राजदूतः मन्त्रालयेन आहूतः प्रारम्भे लुप्ताः इति सूचिताः त्रयः भारतीय नाविकाः एकस्मिन् आक्रमणे मृताः इति पुष्टीकृतमस्ति राष्ट्रपतिः द्रौपदी मुर्मुः अद्यारभ्य द्विदिवसीय यात्रायां देहरादून नगरं सम्प्राप्तवती उत्तराखण्डस्य राज्यपालेन सेवानिवृत्तेन लेफ्टिनेंट जनरल गुरमीत सिंह इत्यनेन मुख्यमन्त्रिणा पुष्कर सिंह धामिना सह तस्याः स्वागतं विहितम् निर्धारित कार्यक्रमानुसारं राष्ट्रपतिः अद्य देहरादून नगरस्य राष्ट्रपति निकेतनं गत्वा द्वात्रिंशोत्तरैकशतं एकड़ परिमितेषु क्षेत्रेषु विकसितस्य राष्ट्रपति उद्यानस्य सांप्रतिक निर्माण विकासयोः कार्याणाम् अवलोकनं करिष्यति भारत ऋतु विज्ञान विभागः अवदत् यत् श्वः यावत् वायव्य भारते आर्द्र ऋतुः अनुवर्तते यत्र प्रजंड वातेन शिलावृष्ट्या च सह मेघावृष्टेः संभावना विद्यते ऋतु विज्ञान विभागानुसारं अग्रिमद्वयोः त्रिषु वा दिवसेषु कर्णाटक तेलंगाना आन्ध्रप्रदेश पश्चिम बंगाल बिहार छत्तीसगढ़ ओडिशा झारखंड उत्तर प्रदेशस्य च केषुचित् भागेषु नैऋत्य प्रावृतः अग्रे गमनीया परिस्थितिः अनुकूला अस्तीति अनुमितमस्ति अन्ते शोकास्पदम् एका वार्ता प्रसिद्धः भारतीयः लक्ष्यभेदन स्पर्धा प्रशिक्षकः क्रीडकश्च पूर्व एशियन गेम्स स्वर्णपदक विजेता जसपाल राणा दिवंगतः सः 59 वर्षीयः आसीत् भारतीय राष्ट्रीय राइफल संघस्य अध्यक्ष कलिकेश नारायण सिंह देवस्य अनुसारं श्री राणा गतरात्रौ दिल्ल्याः चिकित्सालये अन्तिमं श्वासम् अगृह्णात् राष्ट्रपतिः द्रौपदी मुर्मुः प्रधानमन्त्री नरेन्द्र मोदी इत्यादयः नेतारः जसपाल राणा वर्यस्य निधने शोकं प्रकटितवन्तः अस्मिन् वर्षे फीफा विश्वकप क्रीडायां टोरंटो नगरे ग्रुप बी क्रीडायां कनाडा देशः बोस्निया हर्जेगोविना देशेन सह क्रीडति अन्ते मुख्य वार्ताः पुनरेकवारम् प्रधानमन्त्रिणा नरेन्द्र मोदिना कथितं यत् राष्ट्रनिर्माणस्य पूर्ण क्षमतायाः साक्षात्काराय गत द्वादश वर्षेषु सर्वकारेण महिलाभ्यः अनुकूलं वातावरणं निर्मितम् गृहमंत्री अमित शाह नवदेहली नगरे श्री अमरनाथ यात्रायाः सज्जतायाः समीक्षार्थं उच्चस्तरीयोपवेशनस्य अध्यक्षताम् अकरोत् केन्द्रीय प्रशासनेन उद्योगमुद्दिश्य पेट्रोल पंप इत्येतेभ्यः पेट्रोल डीजल इत्येतयोः क्रयणं प्रतिबंधितम् संयुक्त राष्ट्र संघः ओमान देशस्य तटे तैल नौकास्थानां भारतीय नाविकानाम् उपरि कृताक्रमणानां निन्दाम् अकरोत् भारतीयस्य दिग्गज लक्ष्यभेदन स्पर्धायाः क्रीडकस्य प्रशिक्षकस्य च जसपाल राणा इत्यस्य 59 वयसि मृत्युः अभवत् अपि च अस्मिन् वर्षे फीफा विश्वकप क्रीडायां टोरंटो नगरे ग्रुप बी क्रीडायां केनडा देशः बोस्निया हर्जेगोविना देशेन सह क्रीडति इति वार्ताः

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾತು ಬೆಳ್ಳಿ ಮೌನ ಬಂಗಾರ, ಈ ಗಾದೆ ಮಾತನ್ನ ನಾವು ಲಕ್ಷ ಸಲ ಕೇಳಿಸ್ಕೊಂಡಿರ್ತೀವಿ ಅಲ್ವಾ? ಮಾತಿಗಿಂತ ಮೌನಕ್ಕೆ ಮಹತ್ವ ಜಾಸ್ತಿ. ಮಾತಾಡೋದು ಸುಲಭ, ಮೌನವಾಗಿರೋದು ನಿಜಕ್ಕೂ ಕಷ್ಟ. ಮೌನಕ್ಕೆ ಬೆಲೆ ಜಾಸ್ತಿ ಅಂತ ಒಪ್ಕೊಂಡ್ರು ಮಾತಿಗಿರೋ ಮೌಲ್ಯವನ್ನ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಾತಿನ ಮೌಲ್ಯ ಹೆಚ್ಚಾಗೋದು ಮೌಲ್ಯಯುತವಾಗಿ ಮಾತಾಡಿದಾಗ ಮಾತ್ರ.

ನನ್ನದು ಒಂದು ಮಾತಿರ್ಲಿ ಅಂತ ಎಲ್ಲಾ ಕಡೆ ಮಾತಾಡೋದಕ್ಕಿಂತ ನಮ್ಮ ಮಾತಿಗೆ ಬೆಲೆ ಎಲ್ಲಿದೆ ಅಂತ ನೋಡಿ ಮಾತಾಡಿದ್ರೆ ಸೊಗಸು ಅನ್ಸುತ್ತೆ. ವಾಕ್ ಸಿದ್ಧಿ, ವಾಕ್ ಶಕ್ತಿ ಇವೆಲ್ಲ ಮಾತಿನ ಶಕ್ತಿಯನ್ನ ಸಾರುವಂಥದ್ದು. ಮುತ್ತಿನಂಥ ಮಾತಾಡೋದು ಕೂಡ ಒಂದು ಕಲೆನೆ. ಆ ಕಲೆ ಒಲಿದೆ ತಿಳಿದೇ ಇದ್ದವರು ಅನಗತ್ಯ ಮಾತಿಗೆ ಕಡಿವಾಣ ಹಾಕಿ ಮೌನಕ್ಕೆ ಶರಣಾದ್ರೆ ಖಂಡಿತ ಬೆಲೆ ಸಿಗುತ್ತೆ. ಏನಂತೀರಾ? ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು

0: ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 5,300 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3ನೇ ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6,80,00,000 ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತಾಯಿತು.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಜ್ ಸನ್ ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಪ್ರೀತಿಯಿಂದ ಮತ್ತೆ ಇನ್ನು ಜಾಸ್ತಿ ಪ್ರೀತಿಯಿಂದ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಹೊತ್ತಲ್ಲಿ ನಿಮ್ಮನ್ನ ಬನ್ನಿ ಬನ್ನಿ ಬನ್ನಿ ಮಾತಾಡೋಣ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಜೊತೆಯಾಗಿ ನಿಮ್ಮ ಸಂದೇಶಗಳನ್ನ ಕೂಡ ನಮಗೆ ಕಳಿಸ್ಕೊಡ್ಬೋದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹಾಗಾದರೆ ಇವತ್ತಿನ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಫುಲ್ ರೆಡಿಯಾಗಿ ಕಾಯ್ತಾ ಇರಿ, ಜೊತೆಯಾಗೇ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್.

6:56 ಆಗಿದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದೀವಿ ನೀವು ನಾವು. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಅಂದಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ದಿನದ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದೆ. ಇವತ್ತು June 12. ಎಲ್ರಿಗೂ ಕೂಡ ಗೊತ್ತಿದೆ, ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಒಂದಷ್ಟು ಕನಸುಗಳು ನನಸಾಕುವುದಕ್ಕೆ ಕಾಯ್ತಾ ಇರುವಂತಹ ಅರಳುವ ಮೊಗ್ಗಗಳು ಬಾಡ್ ಹೋಗದೇ ಇರೋ ಹಾಗೆ ನೋಡ್ಕೋಬೇಕಾದಂತಹ ದಿನ ಅಂತ. ಯಾಕೆ ಹೇಳಿ, ಇವತ್ತು ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಡೇ ಅನ್ನ ಆಚರಿಸ್ತಾ ಇದ್ದೀವಿ ನಾವು. ಅಂದ್ರೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಹೇಳಬಹುದು. ತುಂಬಾ ಕನಸನ್ನ ಕಾಣ್ತಾ ನನ್ನ ನಾಳೆಯ ಜೀವನ ಹೇಗಿರಬೇಕು ಅನ್ನುವಂತಹ ಸಮಯದಲ್ಲಿ ಇಲ್ಲಪ್ಪ, ಆ ಕನಸು ಕಾಣುವ ಹೊತ್ತು ಹಗಲು ಕನಸಾಗಿರಬಾರ್ದು, ಅದರ ಬದಲಾಗಿ ನಿದ್ದೆ ಮಾಡಿದ್ರೆ ಸಾಕಾಗಿದೆ ಅನ್ನುವಂತಹ ಹೊರೆಯನ್ನ ಜೀವಗಳು ಅನುಭವಿಸ್ತಾ ಇದೆ ಎಷ್ಟೋ ಬಾಲಕಾರ್ಮಿಕ ಜೀವಗಳು. ಅವುಗಳ ಕನಸು ತಕ್ಷಣದಲ್ಲಿ ಹೊಟ್ಟೆ ಹೊರೆಯೋದು, ತಮ್ಮ ಮೇಲಿರುವಂತಹ ಮನೆ ನಿರ್ವಹಿಸಬೇಕಾದಂತಹ ಜವಾಬ್ದಾರಿಯನ್ನು ನಿಭಾಯಿಸುವುದು. ಇಂತಹ ಪುಟ್ಟ ಜೀವಗಳ ಕನಸು ನನಸಾಗಬೇಕಾದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗತ್ತೆ, ಬಾಲಕಾರ್ಮಿಕ ಪದ್ಧತಿಯನ್ನು ವಿರೋಧಿಸಬೇಕಾಗತ್ತೆ, ಮತ್ತು ಅಂತಹ ನರಳಟಲ್ಲಿ ಬರೆದುಕ್ತಾ ಇರುವಂತಹ ಮಕ್ಕಳಿಗೆ ನಾವು ಸರಿಯಾದ ಸೂರನ್ನ, ಸರಿಯಾದ ವ್ಯವಸ್ಥೆಯನ್ನ, ಸರಿಯಾದ ಜೀವನವನ್ನ ಕಲ್ಪಿಸಿಕೊಡುವಂತಹ ವ್ಯವಸ್ಥೆಯಲ್ಲಿ ನಾವು ಕೂಡ ಒಟ್ಟಾಗಬೇಕಾಗತ್ತೆ. ಈ ಮಾತಿಗೆ ನೀವೇನು ಹೇಳ್ತೀರಾ? ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಜೊತೆಯಾಗಿ ಸಾಗ್ತಾ ಇದೀವಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ನಿಮ್ಮ ಸಂದೇಶವನ್ನು ಕಳಿಸ್ಕೊಡ್ಬೇಕು ಅನ್ನೋದಾದರೆ 9480109013 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಮಾತ್ರ ಸಂದೇಶವನ್ನು ಕಳಿಸ್ಕೊಡಿ. ಜೊತೆಯಾಗಿ ಕೇಳ್ತಾರೆ ಕನ್ನಡ ಕಾಮನಬಿಲ್ಲನ್ನು FM ರೇನ್ಬೋನ.

7:09 ಆಗೋಗಿದೆ. ನಾವು ನೀವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಜೊತೆಯಾಗಿದ್ದೀವಿ. ಇವತ್ತಿನ ವಿಚಾರ ವಿಶ್ವ ಬಾಲ ಕಾರ್ಮಿಕ ದಿನದ ಬಗ್ಗೆ ಈಗಾಗಲೇ ಹೇಳಿದ್ವಿ. ಖಂಡಿತವಾಗ್ಲೂ ಕನಸು ಕಾಣಬೇಕಾದ ವಯಸ್ಸಿನಲ್ಲಿ ಮಕ್ಕಳು ಬದುಕಿನ ಹೊರೆಯಾಗಿ ಹೊತ್ತು ಬದುಕ್ತಾ ಇದ್ದಾರೆ. ಹಾಗಾಗಿ ಅಂತಹ ಮಕ್ಕಳಿಗಾಗಿ ನಾವು ನಮ್ಮ ಕೈಲಾದಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷ June 12 ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ನಾವು ಆಚರಿಸ್ತೀವಿ. ವಿಶ್ವದ ಮಟ್ಟದಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ಕಾರಣದ ಹಿಂದೆ ಏನಿದೆ ಅಂತ ನೋಡಿದ್ರೆ, ಈ ಒಂದು ಅವಸ್ಥೆ ಏನಿದೆ, ಬೆಳಿಬೇಕಾದಂತಹ ವಯಸ್ಸಿನಲ್ಲಿ ಅವರ ದೇಹ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡಿರುವುದಿಲ್ಲ, ಪೋಷಕಾಂಶಗಳನ್ನು ಪಡೆದಿರುವುದಿಲ್ಲ. ಆದರೆ ಜೀವನದ ಹೊರೆ, ಬದುಕಿನ ಹೊರೆ ಅವರ ಕೈ ಕಾಲನ್ನು ಕಟ್ಟಾಕ್ಬಿಟ್ಟಿರುತ್ತೆ ಕಣ್ರಿ. ಅಂತಹ ಹೊರೆಯನ್ನು ದೂರ ಸರಿಬೇಕು, ಸರಿಸ್ಕೋಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಅವರಿಗೆ ನಮ್ಮೆಲ್ಲರ ನೆರವು ಬೇಕಾಗಿರುತ್ತೆ. ಚಿಕ್ಕ ಮಕ್ಕಳನ್ನು ಕೆಲಸ ಮಾಡೋದರಿಂದ ತಡಿಬೇಕಾಗತ್ತೆ, ಹೌದಲ್ವಾ? ಬ್ರಿಟನ್ನಲ್ಲಿ ಒಂದು ಕಾಯ್ದೆ ಶುರುವಾದದ್ದು 19th century. ನಂತರದ ದಿನಗಳಲ್ಲಿ ಈ ಒಂದು ಏಜ್ ಮತ್ತೊಂದು ಏಜ್ ಅಂತ ಹೇಳಿ ಮಕ್ಕಳ ವಯಸ್ಸಿನಲ್ಲಿ ಒಂದಷ್ಟು ನಿಯಮಗಳನ್ನು ರೂಪಿಸ್ಕೊಳ್ತಾ ಬಂದರೂ ಕೂಡ ಮಕ್ಕಳ ಸುಂದರ ಬಾಲ್ಯವನ್ನು, ಬೆಳಿಬೇಕಾದಂತಹ ದಿನವನ್ನು, ಬಾಲ್ಯ ಅಂದರೆ ಕೇವಲ ಬಾಲ್ಯಕ್ಕೆ ಮಾತ್ರ ಸೀಮಿತ ಮಾಡದೆ ನಾವು ಅಡೋಲೆಸೆನ್ಸ್ ಏಜ್ ಅಥವಾ ಅತಿ ವಯಸ್ಕ ಒಂದು ವಯಸ್ಸು ಏನಿದೆ ಆ ವಯಸ್ಸಿನಲ್ಲೂ ಕೂಡ ಅವರ ಜೀವನ ಅರಳೋದಕ್ಕೆ ಬೇಕಾದಂತಹ ಪೂರಕ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಇದು ನಮ್ಮ ನಿಮ್ಮ ಹೊರೆಯಾಗುತ್ತೆ. ಮಕ್ಕಳಿಗೆ ಹೊರೆಯಾಗುವುದು ಬೇಡ, ಅವರ ಹೊಣೆಗಾರಿಕೆಯನ್ನು ನಾವು ತಗೊಳ್ಳೋಣ. ಇದೊಬ್ಬ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯ. ಇದಕ್ಕೆ ನಿಮ್ಮ ಮಾತೇನು?

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: తెలుగు కార్యక్రమాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మన స్వరంగా అవతరించి.
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

7:20 ಆಗೋಯ್ತು. ಇವತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಇನ್ನೊಂದು ವಿಚಾರವಾದ ಮಾತಾಡ್ತಾ ಇದ್ದೀವಿ. ನಮ್ಮ ಕನ್ನಡದಲ್ಲಿ ನಾವು ಸಾಕಷ್ಟು ಹಿರಿಯ ಸಾಹಿತಿಗಳನ್ನು ನೋಡ್ತೀವಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಬಹಳಷ್ಟು ಎತ್ತರದ ಮಟ್ಟಕ್ಕೆ ಬೆಳೆದು ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಒಳನೋಟಗಳನ್ನು ನೀಡುವಂತಹ ಮಹಾವೃಕ್ಷವಾಗಿ ನಿಂತಿರುವುದಕ್ಕೆ ಕಾರಣವಾಗಿರುವಂತಹ ಹಲವಾರು ಸಾಹಿತಿಗಳಲ್ಲಿ ಸಾಕಷ್ಟು ಜನ ಮೊದಲ ಅಗ್ರಪಂಕ್ತಿಯಲ್ಲಿ ನಮಗೆ ಕಾಣಸಿಗ್ತಾರೆ. ಅವರಲ್ಲಿ ಒಬ್ಬರ ಜನ್ಮದಿನ ಇವತ್ತು. ನಾವಿವತ್ತು ಅವರನ್ನ ನೆನೆಯೋಣ. ಅವರೇ ಸಿ.ಕೆ. ನಾಗರಾಜ ರಾವ್. ಅವರು ಕನ್ನಡದ ಸಾಹಿತಿಗಳಷ್ಟೇ ಅಲ್ಲ, ರಂಗಭೂಮಿ ಕಲಾವಿದರು ಕೂಡ ಹೌದು, ಪತ್ರಕರ್ತರು ಕೂಡ ಹೌದು. ಅವರು ಪಟ್ಟ ಮಹಾದೇವಿ, ಶಾಂತಲಾ ದೇವಿ ಅನ್ನುವಂತಹ ಐತಿಹಾಸಿಕ ಕಾದಂಬರಿಯನ್ನು ಬರೆದಿದ್ದಾರೆ. ಆ ಒಂದು ಕಾದಂಬರಿಯ ರಚನೆಗೆ ಅವರಿಗೆ ಮೂರ್ತಿ ದೇವಿ ಪ್ರಶಸ್ತಿ ಸಿಕ್ಕಿದೆ. ಈ ಒಂದು ಪ್ರಶಸ್ತಿ ಏನಿದೆ, ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲನೇದಾಗಿ ತಂದುಕೊಟ್ಟವರು ನಾಗರಾಜ ರಾವ್ರು. ನಾಗರಾಜ ರಾಯರು ಅಂತ ಕೂಡ ಅವರನ್ನ ಕರೆಯಲಾಗುತ್ತೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿದ್ರು ಅವರು. ಚಳ್ಳಕೆರೆಯಲ್ಲಿ ಹುಟ್ಟಿದ್ದು June 12 1915. ಅವರ ತಂದೆಯ ಸೇವೆಯಲ್ಲಿ ಆಗಾಗ ವರ್ಗ ಆಗ್ತಾ ಇತ್ತು, ಹಾಗಾಗಿ ಸಾಕಷ್ಟು ಊರುಗಳಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸ್ಕೊಂಡ್ರು. ಅಲ್ಲದೆ ರಂಗಭೂಮಿಗೆ ಕಾಲಿಟ್ಟದ್ದು ಅವರು ಅನೇಕ ಪಾತ್ರಗಳ ಮೂಲಕ. ಅದರಲ್ಲಿ ಕೈಲಾಸಮರ ಹೋಮ್ ರೂಲು ನಾಟಕದಲ್ಲಿ ವಿಧವೆ ಸುಬ್ಬಮ್ಮನ ಪಾತ್ರವನ್ನು ವಹಿಸಿದ್ರು. ಇವರು ಶ್ರೇಷ್ಠ ನಟ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿತ್ತು. ಇವರು ರಂಗಭೂಮಿ ಕಲಾವಿದರಾಗಿ ಕೂಡ ಸಾಕಷ್ಟು ಹೆಸರನ್ನ ಮಾಡಿದವರು. ಅಷ್ಟೇ ಅಲ್ಲ, ಅವರು ತಮ್ಮ ಪತ್ರಿಕೋದ್ಯಮದಲ್ಲಿ ಹರಿತಸನು ಕಾವ್ಯನಾಮವನ್ನ ಬಳಸ್ತಾ ಇದ್ರು. ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಿಗೆ ಲೇಖನ ಬರಿತಾ ಇದ್ರು, ವಿಮರ್ಶೆಯನ್ನ ಬರಿತಾ ಇದ್ರು. ಅಷ್ಟೆಲ್ಲ ವಾಣಿ ಅನ್ನುವಂತಹ ಪತ್ರಿಕೆಯ ಸಂಪಾದಕರಾಗೂ ಕೂಡ ಅವರು ದುಡಿದಿದ್ದಾರೆ. ಅಲ್ಲದೆ ಕ್ವಾರ್ಟರ್ಲಿ ಜರ್ನಲ್ ಆಫ್ ಮೆಥಿಕ್ಸ್ ಸೊಸೈಟಿ ಪತ್ರಿಕೆಗೆ ಲೇಖನ ಬರೀತಿದ್ರು, ಸಂಪಾದಕರಾಗಿ ಕೂಡ ಅವರು ದುಡಿತಾ ಇದ್ರು. ನಮ್ಮ ಆಕಾಶವಾಣಿಯಲ್ಲೂ ಕೂಡ ಇವರ ಹಲವಾರು ನಾಟಕಗಳು ಪ್ರಸಾರಗೊಂಡಿದೆ ಕಣ್ರಿ. ಅಷ್ಟೇ ಅಲ್ಲದೆ ಅವರು ಚಲನಚಿತ್ರ ರಂಗದಲ್ಲೂ ಕೂಡ ಸಹಾಯಕ ನಿರ್ದೇಶಕರಾಗಿ, ಚಿತ್ರಕಥೆ ಬರೆದರವರಾಗಿ,

ಸಂಭಾಷಣೆ ಬರೆಯೋರಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಲ್ಲದೆ ನಿರ್ದೇಶನದಲ್ಲಿ ಒಂದು ಅವರ ಸಿ ಎನ್ ಕೃಷ್ಣಮಾಚಾರ್ ಅವರು ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದರು, ದೈವಲೀಲೆ ಅಂತ, ಅದರಲ್ಲಿ ನಿರ್ಮಾಣ ಕೂಡ ಮಾಡಿದ್ದಾರೆ, ಒಂದು ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಇವರು ಶರಶ್ಚಂದ್ರರ ಪ್ರೇಮಯೋಗಿನಿ, ದರ್ಪಚೂರ್ಣ, ರಕ್ಷಣೀಯ, ಕಾಶಿನಾಥ, ವಿಶ್ವೇಶ್ವರಿ, ಮಂತ್ರದೀಕ್ಷೆ ಅನ್ನುವಂತಹ ಆರು ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವರು ಕಾಡುಮಲ್ಲಿಗೆ, ಸಂಗಮ, ದೃಷ್ಟಿಮಥನ, ಸಾವಿಲ್ಲದವರು ಇಂತಹ ಹಲವಾರು ಕಥಾ ಸಂಕಲನಗಳನ್ನು ನಾವು ನಾಗರಾಜರಾಯರದ್ದು ನೋಡಬಹುದು. ಅಲ್ಲದೆ ಇವರು ಜೈಮಿನಿ ಭಾರತವನ್ನು ಬರೆದಿರುವಂತಹ ಮಹಾಲಕ್ಷ್ಮಿ, ಲಕ್ಷ್ಮೀಶನ ಸ್ಥಳ ಮತ್ತು ಕಾಲ ಅನ್ನುವಂತಹ ಹಲವಾರು ಸಾಕ್ಷ್ಯಾಧಾರಗಳನ್ನು ಒದಗಿಸುವಂತಹ ವಿಚಾರಪೂರ್ಣ ಸಂಶೋಧನಾ ಗ್ರಂಥವನ್ನು ಕೂಡ ಇವರು ಬರೆದಿದ್ದಾರೆ. ಆಗಲೇ ಹೇಳಿದ ಹಾಗೆ ಪಟ್ಟಮಹಾದೇವಿ ಶಾಂತಲಾ ದೇವಿ ಇವರು ರಚನೆ ಮಾಡಿರುವಂತಹ ಬೃಹತ್ ಕಾದಂಬರಿ. ಅಲ್ಲದೆ ಇವರು ಕುರಂಗ ನಯನಿ, ಈ ಒಂದು ಮತ್ತೆ ನಂಬಿದ ಜೀವ ಇನ್ನುವಂತಹ ಹಲವಾರು ಕಾದಂಬರಿಗಳನ್ನು ಕೂಡ ಇವರು ರಚಿಸಿದ್ದಾರೆ. ನಮ್ಮ ಕನ್ನಡದಲ್ಲಿ ಅನೇಕ ರೀತಿಯಲ್ಲಿ ಕನ್ನಡಕ್ಕೆ ಸಾಧನೆಗೈದಂತಹ ನಾಗರಾಜ್ ಅವರು ಏಪ್ರಿಲ್ 10 ನಮ್ಮನ್ನು ಬಿಟ್ಟು ಅಗಲಿದ್ರು. ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಹುಟ್ಟಿದ ದಿನದಂದು ಅವರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಹೊತ್ತಲ್ಲಿ ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3 MHz FM ರೈನ್ಬೋ.

ಸಂದೇಶಗಳು ಬಂದು ತಲುಪದೆ ನಮಗೆ ಯಾರ್ಯಾರಿಂದ ನೋಡೋದಾದರೆ, ಒಂದು ಸಂದೇಶ ನಮ್ಮ ನಾಗರಾಜಯ್ಯ ಅವರು ನಿಮ್ಮ ಸಂದೇಶ ಕಳಿಸ್ಕೊಟ್ಟಿದ್ರಿ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ನಂತರ ನಾರಾಯಣ ಎಸ್ ಅವರ ಸಂದೇಶ ಕೂಡ ಬಂದಿದ್ರೆ, ಅನಂತಮೂರ್ತಿ ಅವರೇ ಶೃಂಗೇರಿಯಿಂದ, ಬಳಿಕ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳುಹಿಸಿಕೊಟ್ಟು ಹೇಳ್ತಾ ಇದ್ದಾರೆ, ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಉಚಿತವಾಗಿ ಊಟ, ಪುಸ್ತಕ, ಯೂನಿಫಾರ್ಮ್ ಎಲ್ಲ ಸಿಗುತ್ತೆ, ಆದರೂ ಮಕ್ಕಳನ್ನು ಶಾಲೆಗೆ ಕಳುಹಿಸದಂತಹ ವಾತಾವರಣ ಇರೋದು ತುಂಬ ಬೇಸರದ ಸಂಗತಿ. ಮಕ್ಕಳು ಕಲಿತಾರೆ, ಕಲಿಬೇಕು ಅಂತಿದ್ರೆ. ಅದಾದ ನಂತರ ಬಂದಿದೆ ಉಮೇಶ್ ಅವರು ಸಿರಿಗೆರೆಯಿಂದ, ದಾವಣಗೆರೆಯಿಂದ ಕಳಿಸಿರುವಂತಹ ಸಂದೇಶ. ಹಲವಾರು ಬಾರಿ ಇವರು ಅವರು ಬಾಲ್ಯದ ದಿನಗಳಲ್ಲಿ, ಕಾಲೇಜಿನ ದಿನಗಳಲ್ಲಿ ಬಡವರ್ಗದ ಇತರ ಚಿಕ್ಕ ಮಕ್ಕಳು ತುಂಬ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದದನ್ನು ನೋಡ್ತಾ ಇದ್ರಂತೆ. ಆ ಒಂದು ಸಮಯದಲ್ಲಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಆ ಮಕ್ಕಳನ್ನು ಜಿಲ್ಲಾಧಿಕಾರಿಗಳ ಹತ್ರ ಕರ್ಕೊಂಡು ಹೋಗಿ ಬಡತನದ ಸಮಸ್ಯೆಗಳನ್ನು ತಿಳಿಸಿ ಸರ್ಕಾರಿ ವಸತಿ ಶಾಲೆಯಲ್ಲಿ ಇದ್ದು ಓದುವಂಥ ಅವಕಾಶ ಮಾಡಿಕೊಟ್ಟಿದ್ದೆ. ಖಂಡಿತ ನೆನಪಾಗಿದೆ, ಅನೇಕ ಕಡೆಗಳಲ್ಲಿ ಇದು ನಡೀತಾನೆ ಇರುತ್ತೆ, ತುಂಬ ಬೇಸರವಾಗುತ್ತೆ ಅನ್ನೋ ಮಾತನ್ನು ಇವರು ಹೇಳಿದ್ದಾರೆ. ತುಂಬ ತುಂಬ ತುಂಬ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರ ಉಮೇಶ್ ಅವರೇ. ಖಂಡಿತವಾಗ್ಲೂ ಈ ರೀತಿಯಾದಂತಹ ನಿರ್ಧಾರಗಳನ್ನು ನಾವು ಕೂಡ ಗಟ್ಟಿಯಾಗಿ ತೆಗೆದುಕೊಂಡು ಆ ಮಕ್ಕಳಿಗಾಗಿ ನಾವು ನಮ್ಮ ಸಮಯವನ್ನು ಎತ್ತಿಟ್ಟರೆ ಖಂಡಿತವಾಗ್ಲೂ ಕೂಡ ಮಕ್ಕಳ ಬದುಕು ಹಸನಾಗುತ್ತೆ, ಮಕ್ಕಳಿಗಾಗಿ ನಾವು ದುಡಿಬೇಕು ಅನ್ನೋ ಮಾತು ನಿಜವಾಗುತ್ತೆ. ಇಂತಹ ಮಕ್ಕಳ ಜೀವನ ಯಾವಾಗಲೂ ಕೂಡ ಸೊಗಸಾಗಿರಲಿ ಅಂತ ಆಶಯ ಪಡ್ತಾ ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಕೇಳ್ತಾನೇರಿ ಕನ್ನಡ ಕಾಮನಬಿಲ್ಲು 101.3 MHz.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20ಕ್ಕೂ ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ ಜೂನ್ 8-11ರವರೆಗೆ ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು 2ನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು 3 ಪ್ರಾರಂಭವಾಗಿ 28 ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93 ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48 ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25 ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53 ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78 ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ. ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

7:47, ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್ ಜೊತೆಯಾಗಿದ್ದೀವಿ ನಾವು. ನೀವು ಯಾವ ಕಾರ್ಯಕ್ರಮದಲ್ಲಿ? ಒಲವಿನ ಆಲಾಪದಲ್ಲಿ ಚಂದದ ಗೀತೆಗಳು, ಪ್ರೀತಿಯ ಮಾತು ಜೊತೆಯಾಗೋ ಈ ಹೊತ್ತು. ಇವತ್ತು ಬರಲಿ ನಿಮ್ಮ ಸಂದೇಶ ಹೇಗಿದೆ ಹಾಡು ಅನ್ನೋದನ್ನ ನಮಗೆ ತಿಳಿಸೋದಕ್ಕೆ ಕೇಳ್ತಾರಿ ಕನ್ನಡ ಕಾಮನಬೆಲ್ಲನ್ನ ನಿಮ್ಮ 101.3 ಮೆಗಾಹರ್ಟ್ಸ್ ಅನ್ನ.

ಮೊದಲನೇದಾಗಿ ಭರಾಟೆ ಚಿತ್ರದಿಂದ ಸಖತ್ತಾದ ಹಾಡು ಮೂಡಿ ಬಂತು. ಮಾನಸ ಹೊಳ್ಳ ಮತ್ತು ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯ ಮತ್ತು ಅರ್ಜುನ್ ಜನಿ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ, ನಂತರ ಪ್ರಿಯಾಂಕಾ ಅವರ ಮಧುರವಾದ ಕಂಠದಲ್ಲಿ ಮೂಡಿಬಂದ ಗೀತೆ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರದಾಗಿತ್ತು. ಬಿ ಜೆ ಭರತ್ ಅವರ ಸಂಗೀತ ಇದ್ರೆ ಸುನಿ ಅವರು ಈ ಒಂದು ಗೀತೆಗೆ ಲೇಖನಿಯನ್ನು ಹಿಡಿದಿದ್ದಾರೆ. ಇನ್ನ ಇದೀಗ ಕೇಳೋಣ ಮನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಓ ಮಳೆ ಬಿಲ್ಲೆ, ಕರ್ಪೂರದ ಕುಂಬೆ ಚಿತ್ರದಿಂದ ಎಸ್ ನಾರಾಯಣ್ ಅವರ ಲೇಖನಿಂದ ಹೊರಬಂದಿರುವಂತಹ ಈ ಗೀತೆಗೆ ಹಂಸಲೇಖ ಅವರ ಸಂಗೀತ ನಿರ್ದೇಶನ ಇದೆ. ಇದು ನಿಮ್ಮ ಕನ್ನಡ ಕಾಮನಬಿಲ್ಲು ಒಲವಿನ ಆಲಾಪ.

0: ಇನ್ನು ಮುಂದೆ ಕೇಳಿ ವಿಶೇಷವಾದ ಕಾರ್ಯಕ್ರಮ.
1: ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಪಗ್ರಹ ವಿಜ್ಞಾನಿಗಳು ಆದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಸಾಧನೆ, ಮಹತ್ವದ ಮೈಲುಗಳನ್ನು ಮುಟ್ಟಿದೆ ಅಂತಲೇ ಹೇಳಬಹುದು. ವಿಶ್ವದ 6 ಅಗ್ರ ರಾಷ್ಟ್ರಗಳಲ್ಲಿ ಅಂದರೆ ಈ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕೂಡ ಒಂದಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ನಮಗೆಲ್ಲ. ಈ ವಿಷಯವಾಗಿ ಒಟ್ಟಾರೆ ನಮ್ಮ ಈ ಬೆಳವಣಿಗೆಯ ಬಗ್ಗೆ ತಾವು ಹೇಳಬಹುದಾ ಅಂತ.
3: ನಮಸ್ಕಾರ. ಖಂಡಿತ, ಇಂದು ಅಂತರಿಕ್ಷ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂತಹ 6 ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಈ 6 ರಾಷ್ಟ್ರಗಳಲ್ಲಿ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಹಿಂದಿನ ರಷ್ಯಾ, ನಂತರ ಅಮೆರಿಕ, ಅದಾದ ಮೇಲೆ ಜಪಾನ್, ಚೀನಾ, ಯುರೋಪ್ ಮತ್ತು ಭಾರತ. ಯುರೋಪ್ ಅನ್ನೋದು ಒಂದು ಖಂಡನೇ ಹೊರತು ಯುರೋಪ್ ಒಂದು ದೇಶ ಅಲ್ಲ. ಆದರೆ ಯುರೋಪ್ನಲ್ಲಿ ಈ ಫ್ರಾನ್ಸ್ ಅನ್ನುವಂತಹ ರಾಷ್ಟ್ರ ಸಾಕಷ್ಟು ಸಾಧನೆಯನ್ನು ಮಾಡಿದೆ ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೂ ಉಪಗ್ರಹ ತಂತ್ರಜ್ಞಾನದಲ್ಲಿ. ಆದರೆ ನೋಡಿ, ಉಪಗ್ರಹಗಳನ್ನು ಯೋಜಿಸಿ, ರೂಪಿಸಿ, ನಿರ್ಮಿಸಿ, ಪರೀಕ್ಷಿಸಿ, ಅದನ್ನು ಉಡಾಯಿಸಿ, ಕಕ್ಷೆಯಲ್ಲೇ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು, ಜೊತೆಗೆ ಅದನ್ನು ಬಹುಮುಖವಾಗಿ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ, ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಾರತಕ್ಕೆ ಇದೆ ಇವತ್ತು.

0: ಇವತ್ತು ನೀವೇನಾದರೂ ನೋಡಿದರೆ ಬೆಂಗಳೂರಿನಲ್ಲಿರುವಂತಹ URAV ಉಪಗ್ರಹ ಕೇಂದ್ರದಲ್ಲಿ ನೀವು ಉಪಗ್ರಹದ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒಂದೆಡೆ ತಗೊಂಡು ಹೋದರೆ ಒಂದೇ ಸೂರಿನ ಅಡಿ ಉಪಗ್ರಹವನ್ನು ನಿರ್ಮಾಣ ಮಾಡಿ ಆ ಉಪಗ್ರಹಗಳನ್ನು ಅನೇಕ ಕಠಿಣತಮವಾದ ಪರೀಕ್ಷೆಗಳಿಗೆ ಒಳಪಡಿಸಿ ನಂತರ ನೇರವಾಗಿ ಅದನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಕೊಂಡೊಯ್ಯುವಂತಹ ನೆಲೆ ಸಾಮರ್ಥ್ಯ ಸೌಲಭ್ಯಗಳು ನಮ್ಮಲ್ಲಿವೆ ಇವತ್ತು. ಅಂದರೆ ಇದೆಲ್ಲವನ್ನು ಬಹುಮಟ್ಟಿಗೆ ಸ್ವದೇಶದಲ್ಲೇ ಯೋಜಿಸಿ ರೂಪಿಸಲಾಗಿದೆ ಈ ತಂತ್ರಜ್ಞಾನಗಳನ್ನು ಅನ್ನೋದನ್ನು ತಿಳ್ಕೊಂಡ್ರೆ ಆಗ ಭಾರತ ಯಾವ ಮಟ್ಟದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಹೀಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಇವತ್ತು ಏನನ್ನು ಸಾಧಿಸಿದೆಯೋ ಆ ಸಾಧನೆಗಳಿಂದಾಗಿ ಭಾರತ ಇವತ್ತು ಜಗತ್ತಿನಲ್ಲಿ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇವತ್ತು ಇದೆ. ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತರುವ ವಿಚಾರ. ಹೀಗಾಗಿ ಕಳೆದ ಒಂದು ದಶಕದ ಸುಮಾರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಉಂಟಾಗಿದೆ. ಇದರಲ್ಲಿ ನಮ್ಮ ಮಂಗಳಯಾನ ಇರ್ಬೋದು, ಚಂದ್ರಯಾನ 2 ಮತ್ತು 3 ಇರ್ಬೋದು, ಆದಿತ್ಯ L1 ಇರ್ಬೋದು, ನಮ್ಮ PSLV ವಾಹನ ಇರ್ಬೋದು, ಅಥವಾ LVM3, ಹೀಗೆ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಅಂತರಿಕ್ಷ ವಾಹನಗಳು, ರಾಕೆಟ್ ವಾಹನಗಳು ಹಾಗೂ ಉಪಗ್ರಹಗಳು, ಅದಕ್ಕಿಂತ ಮಿಗಿಲಾಗಿ ರೋಬಾಟ್ ಅಂತರಿಕ್ಷ ನೌಕೆಗಳು ಈ ಕೆಲಸವನ್ನು ಮಾಡಿವೆ.
1: ತಾವು ಮಂಗಳಯಾನ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮಂಗಳಯಾನ ಯೋಜನೆ ಎಷ್ಟು ಮುಖ್ಯ ಅಂತಂದರೆ, ಇಂತಹ ಒಂದು ಮಹತ್ವದ ಯೋಜನೆ ಮಾಡಿದ ಏಷ್ಯಾದ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ ಭಾರತದ್ದು. ಮತ್ತು ಈ ಮಂಗಳಯಾನ ಮಾಡಿದಾಗ 2014 ಒಂದು ಮಾತು ಪ್ರಚಲಿತ ಆಗಿತ್ತು ಸಾಮಾನ್ಯ ಜನರ ವಲಯದಲ್ಲಿ, ಏನಂತಂದರೆ ಈ ಆಟೋ ರಿಕ್ಷಾ ವೆಚ್ಚಕ್ಕಿಂತ ಕಡಿಮೆ ಒಂದು ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನು ತಲುಪಿದ್ವಿ ಅನ್ನುವ ಒಂದು ವಿಷಯ. ಒಟ್ಟಾರೆ ಈ ಮಂಗಳಯಾನದ ಮಹತ್ವದ ಬಗ್ಗೆ ತಾವು ಹೇಳ್ಬೋದಾ?
0: ಖಂಡಿತ, ಇದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಭಿಯಾನ ಅಥವಾ ಮಿಷನ್ ಅಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಈ ಮಂಗಳಯಾನ ನೌಕೆನ 2013 November 5 ನಾವು ಉಡಾಸಿದ್ದು ನಮ್ಮ ದೇಶದಿಂದಲೇ, ಶ್ರೀಹರಿಕೋಟಾಯಿಂದ, ನಮ್ಮದೇ ಆದ PSLV ವಾಹನದಲ್ಲಿ. 2:48 ಇರಬೇಕು ಕರಾರು ವಾಕಾಗಿ ಅದನ್ನು ಮಧ್ಯಾಹ್ನ ಉಡಾಯಿಸಿದ್ವಿ. ನಿಗದಿಯಾದ ಕಕ್ಷೆಗೆ ಅದು ತಲುಪ್ತು ಅಂದರೆ ಮಂಗಳ ಗ್ರಹದ ಕಕ್ಷೆನೇ ಅಲ್ಲ, ಮೊದಲು ಭೂಕಕ್ಷೆನ ತಲುಪಿದ್ದು. ಅದಾದ ಮೇಲೆ November 5, 2013 ಮುಂದಿನ 10 ತಿಂಗಳುಗಳಲ್ಲಿ ಅದು ಮಂಗಳ ಗ್ರಹವನ್ನು ತಲುಪಲು ಎಷ್ಟು ದೂರ ಪ್ರಯಾಣ ಮಾಡ್ತು ಗೊತ್ತಾ? ಕೇವಲ 67 ಕೋಟಿ ಕಿಲೋಮೀಟರ್ಗಳು. ಕೇವಲ 67 ಕೋಟಿ ಕಿಲೋಮೀಟರ್ಗಳನ್ನು ಮುಂದಿನ 10 ತಿಂಗಳಲ್ಲಿ ಕ್ರಮಿಸಿ ನೋಡಿ, ಮಂಗಳ ಗ್ರಹನೂ ಸೂರ್ಯನ ಸುತ್ತಾ ಇದೆ, ಭೂಮಿನೂ ಸೂರ್ಯನ ಸುತ್ತಾ ಇದೆ, ಬೇರೆ ಬೇರೆ ಕಕ್ಷೆಗಳಲ್ಲಿದೆ, ಬೇರೆ ಬೇರೆ ವೇಗದಲ್ಲಿ ಸುತ್ತಾ ಇವೆ. ಆದರೆ ಅತ್ಯಂತ ದಕ್ಷವಾಗಿ ನಾವು ಮಂಗಳ ಗ್ರಹವನ್ನು ತಲುಪಿ 10 ತಿಂಗಳುಗಳ ನಂತರ ಆ ನೌಕೆ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುವಂತೆ ಮಾಡಿದ್ವಿ. ನೋಡಿ, ನಮ್ಮ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದಿರಬೇಕಿತ್ತು. ಇದಾದ ಮೇಲೆ 10 ತಿಂಗಳುಗಳ ನಂತರ ಈ ಒಂದು ಕಾರ್ಯ ನಡೆದ ನಂತರ ಕರಾರುವಾಕ್ಕಾಗಿ ನಿಗದಿಯಾದ ಸಮಯಕ್ಕೆ, ಅಂದರೆ 7:17 ಸರಿಯಾಗಿ ಆ ಮಂಗಳಯಾನ ನೌಕೆ ರಾಕೆಟ್ ಯಂತ್ರ ಕಾರ್ಯಾರಂಭ ಮಾಡಿತು. ಹಾಗಾಗಿ ಮುಂದಿನ 1/2 ಗಂಟೆಯಲ್ಲಿ ಮಂಗಳಯಾನ ನೌಕೆ ಮಂಗಳ ಗ್ರಹದ ಸುತ್ತಲಿನ ಒಂದು ಕೋಳಿ ಮೊಟ್ಟೆಯ ಆಕಾರದ ಕಕ್ಷೆಯನ್ನು ಪ್ರವೇಶಿಸಿತು. ಆ ಮೂಲಕ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಬಹಳ ಮುಖ್ಯ. ಇದು ಒಂದೇ ಅಲ್ಲ, ಆದರೆ ಈ ಒಂದು ನೌಕೆನ ನಿರ್ಮಾಣ ಮಾಡಿದ್ದು ಭಾರತ. ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆನಲ್ಲಿ ಈ ನೌಕೆ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದರೆ ಸಾಕಾಗಿತ್ತು. ಆದರೆ ಈ ನೌಕೆ ಕಾರ್ಯನಿರ್ವಹಿಸಿದ ಎಷ್ಟು ದಿವಸ ಅಂದರೆ 7.5 ವರ್ಷಗಳ ಕಾಲ ಸುಮಾರು. ನೋಡಿ, ನಮ್ಮ ದೇಶದಲ್ಲೇ ನಿರ್ಮಾಣವಾಗಿ ನಮ್ಮಲ್ಲಿಂದಲೇ ಉಡಾಯಿಸಲ್ಪಟ್ಟ ನೌಕೆ, ನಮ್ಮ ವಿಜ್ಞಾನಿಗಳೇ ಅದನ್ನು ಯಾನ ನಿರ್ವಹಣೆನ, ಅಂದರೆ ನ್ಯಾವಿಗೇಟ್ ಮಾಡಿ ಮಂಗಳ ಗ್ರಹಕ್ಕೆ ಕಳಿಸಿದ ನೌಕೆ 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. 6 ತಿಂಗಳು ಕೆಲಸ ಮಾಡಿದರೆ ಸಾಕು ಅಂದರೆ 7.5 ವರ್ಷ. ಅಂದರೆ ಈ ರೀತಿ ತನ್ನ ಮೊದಲ ಅಭಿಯಾನದಲ್ಲೇ ಮಂಗಳ ಗ್ರಹವನ್ನು ರೋಬಾಟ್ ನೌಕೆಯೊಂದರ ಮೂಲಕ ಅದನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ ಭಾರತ 100%ಗೆ 100% ವಿಜಯ ಸಾಧಿಸ್ತು ಅಂದರೆ ಯಾವ ದೇಶನೂ ಸಾಧಿಸಿಲ್ಲ, ಈ ರೀತಿ ಯಾವ ಸಂಸ್ಥೆನೂ ಸಾಧಿಸಿಲ್ಲ. ಹೀಗಾಗಿ ಇಸ್ರೋ ಸಂಸ್ಥೆ ನಾವು ಹೆಮ್ಮೆ ಪಡಬೇಕಾದ ಒಂದು ಸಂಸ್ಥೆ.
1: ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಅಂತ ತಾವು ಹೇಳ್ತೀರಿ.
0: ಖಂಡಿತ, ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಹಾಗೂ ಜೊತೆಗೆ ಆತ್ಮನಿರ್ಭರತೆಯ ಸಂಕೇತ ಇದು. ಅತ್ಯುತ್ತಮವಾಗಿ

0: ಒಂದು ಸಣ್ಣ ಒಂದು ಲೋಪ ಆಯಿತು. ಆದರೆ ಚಂದ್ರಯಾನ ಮೂರರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸದೊಂದಿಗೆ ಭಾರತ ಇಡೀ ಜಗತ್ತಿಗೆ ತನ್ನ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಒಟ್ಟಾರೆ ಈ ಯೋಜನೆಯ ಬಗ್ಗೆ ಮತ್ತು ಇದು ಭಾರತಕ್ಕೆ ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿತು ಅನ್ನುವುದರ ಬಗ್ಗೆ ತಾವು ಹೇಳಬಹುದು.
1: ಚಂದ್ರಯಾನ ಮೂರು ಮಾತ್ರ ಅಲ್ಲ, ಚಂದ್ರಯಾನ ಒಂದು, ಚಂದ್ರಯಾನ ಎರಡು ಮತ್ತು ಚಂದ್ರಯಾನ ಮೂರು, ಈ ಮೂರು ನೌಕೆಗಳು, ಮೂರು ಅಭಿಯಾನಗಳು ಭಾರತದ ಆತ್ಮವಿಶ್ವಾಸ ಏನಿದೆ ಅದನ್ನು ಮತ್ತಷ್ಟು ವೃದ್ಧಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಚಂದ್ರಯಾನ ಒಂದು ನೌಕೆ 2008 ಉಡಾಯಿಸಲ್ಪಟ್ಟಿದ್ದು, ಅದು ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತಪಡಿಸಿದ್ದು ಆ ನೌಕೆನೆ. ಇನ್ನು ಚಂದ್ರಯಾನ ಎರಡು 2019 ಉಡಾಯಿಸಲಾಯಿತು, ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ ಎರಡು ನೌಕೆನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ, ನಮಗೆ ಕಾಣೋ ಪ್ರದೇಶದಲ್ಲೇನೆ ಅದನ್ನು ಇಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದರೆ ತಾವೇ ಹೇಳಿದ ಹಾಗೆ ಬಹುಮಟ್ಟಿಗೆ ಸಾಧ್ಯ ಆಗೋಗಿತ್ತು. ಆದರೆ ನಾವು ಎರಡು ವಿಚಾರ ತಿಳ್ಕೋಬೇಕಿಲ್ಲಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಸ್ಪೇಸ್ ಇಸ್ ನಾಟ್ ಫಾರ್ ದ ಫೈಂಟ್ ಹಾರ್ಟೆಡ್ ಅಂತ. ಅಂದರೆ ಪುಕ್ಕಲು ಸ್ವಭಾವದವರಿಗೆ ಈ ಅಂತರಿಕ್ಷಯಾನ ಅನ್ನೋದಲ್ಲ ಅಂತಹ ದೇಶಗಳಿಗೆ. ಯಾಕಂದರೆ ಇಲ್ಲಿ ವೈಫಲ್ಯ ಅನ್ನೋದು ಕೆಲವು ಬಾರಿ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಇಲ್ಲಿ ಕಂಡು ಬರುವಂತಹ ವೇಗಗಳು, ಇಲ್ಲಿ ಕಂಡು ಬರುವಂತಹ ಉಷ್ಣತೆ, ಇಲ್ಲಿ ಕಂಡು ಬರುವಂತಹ ವೇಗೋತ್ಕರ್ಷ, ಆಕ್ಸಿಲರೇಷನ್, ಇಲ್ಲಿ ಬೀಳುವಂತಹ ಭಾರಗಳು, ಬಲಗಳು, ಫೋರ್ಸಸ್, ಇದನ್ನೆಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಿಳಿದು ಭಾರತ, ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚು ಒತ್ತು ಕೊಟ್ಟು ಮುಂದುವರಿತಾ ಇದೆ ಅಂದರೆ ನೋಡಿ, ಅದು ಚಂದ್ರಯಾನ ಮೂರು ಒಂದು ಉತ್ತಮ ಉದಾಹರಣೆ. ಚಂದ್ರಯಾನ ಎರಡು ತಾವು ಹೇಳಿದ್ರಿ 99% ಸಫಲ ಆಯಿತು ಅಂತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಮರೆತುಬಿಡ್ತೀವಿ, ಚಂದ್ರಯಾನ ಎರಡರಲ್ಲಿ ಎರಡು ಭಾಗಗಳಿತ್ತು. ಒಂದು ಚಂದ್ರನನ್ನು ಸುತ್ತುತ್ತಾ ಇರುವಂತಹ ಭಾಗ, ಆರ್ಬಿಟಲ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಕಕ್ಷಾನೌಕೆ. ಇನ್ನೊಂದು ವಿಕ್ರಮ್ ಇಳಿಯುವ ಕೋಶ. ಅದು ವಿಕ್ರಮ್ ಇಳಿಯುವ ಕೋಶ ತನಗೆ ವಹಿಸಿದ್ದ ಕಾರ್ಯವನ್ನು ಅಂತಿಮ ಘಟ್ಟದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಬಿಡೋಣ. ಆದರೆ ಈ ಕಕ್ಷಾಕೋಶ ಇದೆಯಲ್ಲ, ಇವತ್ತೂ ಕೂಡ ಇದು 6 ಚಂದ್ರನ ಸುತ್ತಾನೇ ಇದೆ. ಜೊತೆಗೆ ಚಂದ್ರನ ಮೇಲ್ಮೈ ಏನಿದೆ ಅದರ ಅತ್ಯುತ್ತಮವಾದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುವಂತಹ ಸಾಧ್ಯನ ಇವತ್ತೂ ಹೊಂದಿದೆ, ಈ ಕ್ಷಣವೂ ಹೊಂದಿದೆ. ಇದನ್ನು ನಾವು ಒಂದೇ ಅಲ್ಲ, ಬೇರೆ ದೇಶಗಳು ಬಳಸ್ಕೊಂಡಿದೆ. ಚಂದ್ರನ ಮೇಲ್ಮೈಯ ಸ್ಫುಟವಾದ ಚಿತ್ರಗಳನ್ನು 1 ಕಡಿಮೆ ಪ್ರದೇಶಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅದರಲ್ಲಿ.
0: ಹೈ ರೆಸಲ್ಯೂಷನ್ ಪಿಕ್ಚರ್,
1: ಹೈ ರೆಸಲ್ಯೂಷನ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅದನ್ನು. ಹಾಗಾಗಿ ಎಷ್ಟು ದೇಶಗಳಿಗಿದೆ ಇದು. ಇದನ್ನು ಮಾಡಿದಂತಹ ಈ ತೆಗಿತಾ ಇರುವಂತಹ ಈ ಚಿತ್ರಗಳನ್ನು ತೆಗಿತಾ ಇರುವಂತಹ ಕ್ಯಾಮ್ರಾ ಎಲ್ಲಿ, ಯಾವ ದೇಶದಲ್ಲಿ ಮಾಡಿದ್ದು? ನಮ್ಮದೇ ಆದ ಅಹಮದಾಬಾದಿನ. ಹಾಗಾಗಿ ಆತ್ಮನಿರ್ಭರತೆಯ ಸಂಕೇತ ಚಂದ್ರಯಾನ ಎರಡು ಆಯಿತು. ಚಂದ್ರಯಾನ ಎರಡರಲ್ಲಿ ಸಾಧಿಸಲಾಗಲಿಲ್ಲ ಅಂತ ಭಾರತ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇಲ್ಲ. ಇದಕ್ಕೆ ನ್ಯೂನತೆಗಳು ಏನಿತ್ತು ಅದನ್ನು ಗಮನಿಸಿ, ಆ ನ್ಯೂನತೆಗಳನ್ನು, ಕುಂದುಕೊರತೆಗಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸುವಂತಹ ಕಾರ್ಯಗಳನ್ನು ಎಗೇನ್ ಮತ್ತೆ ಹೇಳಬೇಕು ಅಂದ್ಕೊಂಡ್ರೆ ಆತ್ಮನಿರ್ಭರತೆಯ ದೃಷ್ಟಿಯಿಂದ ಕೈಗೊಂಡು ಜಯವನ್ನು ಸಾಧಿಸಿತು. 2023 ಆಗಸ್ಟ್ 23 ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ನೌಕೆ ನಮ್ಮ ನಿಮ್ಮ ದೇಶದ್ದು. ಹಾಗಾಗಿ ಭಾರತವನ್ನು ಇವತ್ತು ಇತರ ದೇಶಗಳು ಗೌರವಯುತವಾಗಿ ನೋಡ್ತಾ ಇವೆ. ಯಾಕಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯ, ಅದರ ಆತ್ಮನಿರ್ಭರತೆಯ ಸಂಕೇತ ಯಾವ ರೀತಿ ಇದೆ, ಇದರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ ಸಾಮರ್ಥ್ಯ ಎಷ್ಟು ಅನ್ನೋದು ಹೊರ ಜಗತ್ತಿಗೆ ಮನದಟ್ಟಾಗಿದೆ.
0: ಮತ್ತು ಆದಿತ್ಯ L1 ಯೋಜನೆ ಕೂಡ ನಮ್ಮ ಸೂರ್ಯನ ಅಧ್ಯಯನ ದೃಷ್ಟಿಯಿಂದ ತುಂಬ ಮಹತ್ವದ್ದು. ಇದನ್ನು ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಸೋಲಾರ್ ಅಬ್ಸರ್ವೇಷನ್ ಆ ಒಂದು ದೃಷ್ಟಿಯಿಂದ. ಈ ಯೋಜನೆ ಬಗ್ಗೆ ವಿವರ ಕೊಡಬಹುದು?
1: ಖಂಡಿತ. ನೋಡಿ, ಮಂಗಳಯಾನದ ಮೂಲಕ ಮಂಗಳ ಗ್ರಹವನ್ನು ಅನ್ವೇಷಿಸಿದ್ದಾಯಿತು. ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹವನ್ನು ಕೂಡ ಅನ್ವೇಷಿಸಬಹುದು ಅನ್ನೋದನ್ನು ಭಾರತ ಸಾಬೀತು ಮಾಡಿತು ಮಂಗಳಯಾನ. ಚಂದ್ರಯಾನ ಮೂರರ ಮೂಲಕ ಚಂದ್ರನ ಮೇಲೆ ಇಳಿಯಬಲ್ಲೆ, ಕೇವಲ ಇಳಿಯೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಯನ್ನು, ವೈಜ್ಞಾನಿಕ ಅನ್ವೇಷಣೆಯನ್ನು ಚಂದ್ರನ ಮೇಲ್ಮೈಯಿಂದಲೇ ನಡೆಸಬಲ್ಲೆ, ಚಕ್ರಗಳುಳ್ಳ ಒಂದು ರೋಬೋಟ್ ವಾಹನದೊಂದಿಗೆ ಅಂತ ಹೇಳ್ತು. ಇವಾಗ ಆದಿತ್ಯ L1 ಇದಕ್ಕೆ ಬರೋಣ. ಆದಿತ್ಯ L1, ಆದಿತ್ಯ ಅನ್ನೋದು ಸೂರ್ಯನ ಮತ್ತೊಂದು ಹೆಸರು, ಎಲ್ರಿಗೂ ಗೊತ್ತಿರೋದು. ಆದಿತ್ಯ ಹೃದಯ ಅನ್ನೋ ಪದ ಕೇಳಿದ್ವಿ ನಾವು. ಆದಿತ್ಯ L1, ಈ L1 ಅನ್ನೋ ಬಲ ಏನಿದು, ಈ L1 ಅನ್ನೋದು ಅದು ಯಾವ ಪ್ರದೇಶದಿಂದ ಸೂರ್ಯನ ನಿರಂತರವಾದ

0: ವೀಕ್ಷಣೆಯನ್ನು ನಡೆಸ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. ಎಲ್ ಒನ್ ಅಂದರೆ ಎಲ್ ಒಂದು ಲಗ್ರಾಂಜಿಯನ್ ಬಿಂದು ಅಂತ ಹೆಸರು. ಸುಮಾರು 17ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಫ್ರೆಂಚ್ ಗಣಿತಶಾಸ್ತ್ರಜ್ಞ ಜೋಸೆಫ್ ಲೂಯಿ ಲಗ್ರಾಂಜ್ ಅಂತ ಇದ್ದ. ಅವನು ಎರಡು ಆಕಾಶಕಾಯಗಳು, ಸೂರ್ಯ ಭೂಮಿ ಅಂತ ತಗೊಳ್ಳೋಣ, ಅವೆರಡರ ಮಧ್ಯೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮೂರನೆಯ ಒಂದು ವಸ್ತು, ಒಂದು ನೌಕೆ ಅಂತ ಇಟ್ಕೊಳ್ಳೋಣ, ಅದಿದ್ರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಅದೇ ಪ್ರದೇಶದಲ್ಲಿ ಬಹುಮಟ್ಟಿಗೆ ಸ್ಥಿರವಾಗಿ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತನ ಪ್ರತಿಪಾದಿಸ್ತ. ಅಂತಹ ಐದು ಬಿಂದುಗಳಿರುತ್ತೆ ಆ ಎರಡು ವ್ಯವಸ್ಥೆನ, ಸೂರ್ಯ ಮತ್ತು ಭೂಮಿ ವ್ಯವಸ್ಥೆ. ಇವತ್ತು ಆದಿತ್ಯ ಎಲ್ ಒನ್ ಅಂದರೆ ಆ ಐದು ಲಗ್ರಾಂಜಿಯನ್ ಬಿಂದುಗಳ ಪೈಕಿ ಎಲ್ ಒಂದು ಅನ್ನುವಂತಹ ಲಗ್ರಾಂಜಿಯನ್ ಬಿಂದುವಿನಲ್ಲಿ ಆದಿತ್ಯ ನೌಕೆ ಇದೆ. ಎಲ್ಲಿದೆಯಪ್ಪ ಈ ಎಲ್ ಒನ್ ಲಗ್ರಾಂಜಿಯನ್ ಬಿಂದು ಅಂದರೆ, ಭೂಮಿಯಿಂದ ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೋ ಅದೇ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15,00,000 ಕಿಲೋಮೀಟರ್ ದೂರದಲ್ಲಿ. ಇದಕ್ಕೆ ಹೋಲಿಸಿದಲ್ಲಿ ಭೂಮಿಯಿಂದ ಸೂರ್ಯನಿರುವ ದೂರ 15,00,000 ಕಿಲೋಮೀಟರ್ಗಳು. ಹಾಗಾಗಿ ಇದು ಭೂಮಿ ಹಾಗೂ ಸೂರ್ಯರ ನಡುವಿನ ದೂರ ಏನಿದೆಯೋ ಅದರ ಶೇಕಡ 1%. ಆದರೆ ಆ ಒಂದು ಸ್ಥಳದಿಂದ, ಆ ಒಂದು ಪ್ರದೇಶದಿಂದ ನೀವೇನಾದರೂ ಅಲ್ಲಿ ಒಂದು ನೌಕೆಯನ್ನು ಸ್ಥಾಪಿಸಿದರೆ ಆ ನೌಕೆ ಸೂರ್ಯನನ್ನು ನಿರಂತರವಾಗಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಕೆಲಸನೇ ಆಗ್ತಾ ಇರೋದು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಿದ್ದು ಆಗಸ್ಟ್ 23, 2023. ಅದಾದ ಸುಮಾರು ಒಂದು ವಾರದ ನಂತರ ಸೆಪ್ಟೆಂಬರ್ 2, 2023 ಆದಿತ್ಯ ಎಲ್ ಒಂದು ನೌಕೆನ ಭಾರತ PSLV ರಾಕೆಟ್ನಲ್ಲಿ ಉಡಾಯಿಸ್ತು. ಅದಾದ ನಂತರ 4 ತಿಂಗಳುಗಳ ನಂತರ ಆದಿತ್ಯ ಎಲ್ ಒಂದು ನೌಕೆ ತನ್ನ ಉದ್ದೇಶಿತ ಸ್ಥಳವಾದ L1 ಅಥವಾ L1 ಲಗ್ರಾಂಜಿಯನ್ ಬಿಂದುವಿನ ತಲುಪಿ ಅದನ್ನು ಒಂದು ವಿಶೇಷವಾದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆ ಮೂಲಕ ಅತ್ತಿತ್ತ ಹೆಚ್ಚಾಗಿ ಸರಿಯದೆ ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ. 2024 ಬಹುಮಟ್ಟಿಗೆ ಇದೇ ಕೆಲಸನ ನಡೆಸ್ತಾ ಇದೆ.
1: ಮತ್ತು ಗಗನಯಾನ ನಮ್ಮ ಭಾರತೀಯರನ್ನು ಅಂತರಿಕ್ಷಕ್ಕೆ ಕಳಿಸುವಂತಹ ಒಂದು ಮಹತ್ವದ ಯೋಜನೆ. ಇದರ ಪೂರ್ವ ಸಿದ್ಧತೆಯ ಕಾರ್ಯ ಬಹುತೇಕ ಈಗ ಪೂರ್ಣಗೊಂಡಿದ್ದು, ಈಗ ಅಂತಿಮ ಹಂತದಲ್ಲಿದೆ ಈ ಯೋಜನೆ. ಮುಂದಿನ ವರ್ಷದಲ್ಲಿ ಈ ಯೋಜನೆ ಒಂದು ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಲಿದೆ ಅನ್ನುವ ಒಂದು ನಿರೀಕ್ಷೆ ಇದೆ. ಮತ್ತು ಈ ಗಗನಯಾನ ಯೋಜನೆ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಒಂದು ನಿರೀಕ್ಷೆ ಇದೆ ಅನ್ನುವ ಮಾತಿದೆ. ಸೊ ಈ ಗಗನಯಾನ ಯೋಜನೆ ಬಗ್ಗೆ ತಾವು ಹೇಳಬಹುದು?
0: ಖಂಡಿತ. ಗಗನಯಾನ ಯೋಜನೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಡುತ್ತೆ, ಒಂದು ಹೊಸ ಡೈಮೆನ್ಷನ್ ಅಂತ ಹೇಳ್ತೀವಲ್ಲ, ಅದನ್ನು ತಂದುಕೊಡುತ್ತೆ. ಯಾಕಂದರೆ ಇದುವರೆಗೂ ಭಾರತ ಸಾಧನೆಯನ್ನು ಮಾಡಿರೋದು ಉಪಗ್ರಹಗಳ ಕ್ಷೇತ್ರದಲ್ಲಿ ಹಾಗೂ ಈ ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ. ಇಲ್ಲಿ ಮಾನವ ಗಗನಯಾತ್ರಿಗಳು ಇರಲಿಲ್ಲ ಇದರವರೆಗೂ. ರಾಕೇಶ್ ಶರ್ಮಾ ಅವರು 1984 ಸೋವಿಯತ್ ರಷ್ಯಾದ ಒಂದು ಸೊಯೂಸ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಸಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ವಾರ ವಾಸಿಸಿ ಹಿಂತಿರುಗಿದ್ರು. ಆದರೆ ಅದು ನಮ್ಮ ಭಾರತದ್ದಲ್ಲ ನೇರವಾಗಿ ಹೇಳಕ್ಕೆ ಹೋದರೆ. ಆದರೆ ಭಾರತ ಸಾಧಿಸಿರೋ ಕಾರ್ಯಗಳು ಮಾನವರಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ. ಆದರೆ 2018 ಸರ್ಕಾರ ಪರವಾನಗಿ ನೀಡಿದಂತಹ ಈ ಗಗನಯಾನ ಕಾರ್ಯಕ್ರಮ ಗಗನಯಾತ್ರಿಗಳ ನೆರವಿನಿಂದ ನಡೆಸಲಾಗುವಂತಹ ಒಂದು ಅಂತರಿಕ್ಷ ಕಾರ್ಯಕ್ರಮವಾಗಿದೆ. ಅಂದರೆ ಮಾನವ ಸಹಿತ ಅಂತರಿಕ್ಷಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಹೆಜ್ಜೆ ಈ ಗಗನಯಾನ ಕಾರ್ಯಕ್ರಮ. ಈ ಗಗನಯಾನ ಕಾರ್ಯಕ್ರಮದ ಅಡಿ 4 ಗಗನಯಾತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್, ಈ 4 ಎಲ್ಲರೂ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳು, ಟೆಸ್ಟ್ ಪೈಲಟ್ಸ್. ಜೊತೆಗೆ ಈ ಗಗನಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಭಾರತದ ನೆಲದಿಂದಲೇ ಉಡಾಯಿಸಲ್ಪಡುವಂತಹ ಭಾರತೀಯ ರಾಕೆಟ್ ಒಂದರ ಮೇಲೆ ಕುಳಿತ ಭಾರತದಲ್ಲೇ ನಿರ್ಮಾಣವಾದ ಅಂತರಿಕ್ಷ ನೌಕೆಯಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳನ್ನು ಕಕ್ಷೆಗೆ ಉಡಾಯಿಸಿ ಪುನಃ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆಸಿಕೊಳ್ಳುವುದು, ಇದು ಗಗನಯಾನದ ಉದ್ದೇಶ. ಹೀಗಾಗಿ ನಮ್ಮ ಗಗನಯಾತ್ರಿಗಳನ್ನು ಗಗನಯಾನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 4 ಜನ ಗಗನಯಾತ್ರಿಗಳನ್ನು ಉಡಾಯಿಸೋದಕ್ಕೆ LVM3

0: ಇವತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಇದು. ಈ ರಾಕೆಟನ್ನು ಮಾನವರನ್ನು ಕೊಂಡೊಯ್ಯುವುದಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಅದರ ಸುರಕ್ಷತೆಯನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ಗಗನಯಾನ ನೌಕೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮವೂ ನಡೀತಾ ಇದೆ. ಜೊತೆಗೆ ಗಗನಯಾತ್ರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಇದೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೊತ್ತಿರುವಂಥದ್ದು, ಇದರಲ್ಲಿ ಏನೂ ಇದಿಲ್ಲ. ಇದರ ಅಂಗವಾಗಿ ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನವಾದ ಆಕ್ಸಿಯಂ 4 ಅನ್ನೋ ಒಂದು ಅಭಿಯಾನದ ಅಂಗವಾಗಿ ಅದರಲ್ಲಿ ಪೈಲಟ್ ಆಗಿ ಅಂತರಿಕ್ಷಕ್ಕೆ ತೆರಳಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸುಮಾರು 18 ದಿನಗಳ ಕಾಲ ವಾಸಿಸಿ ವಾಪಸ್ಸಾಗಿದ್ದಾರೆ ಸುರಕ್ಷಿತವಾಗಿ. ಇದು ನಮ್ಮ ಇಡೀ ವಿದ್ಯಾರ್ಥಿ ಸಮೂಹ, ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ, ಕೋಟ್ಯಾಂತರ ಅನ್ನೋದು ಕಮ್ಮಿ, 16 ಕೋಟಿ ಇದ್ದಾರೆ ವಿದ್ಯಾರ್ಥಿಗಳಿಗೆ. ವಿವಿಧ ಸ್ತರಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಹುಮ್ಮಸ್ಸನ್ನು ವಿಜ್ಞಾನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲರೂ ಕೇಳ್ಬೋದು, ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆಯಾಗಿ ಆಯ್ಕೆ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಭಿಯಾನದಲ್ಲಿ ಯಾಕೆ ಹೋದರು? ಇದಕ್ಕೆ ಕಾರಣ ಇಲ್ಲದೆ ಇಲ್ಲ. ಭಾರತ ಸರ್ಕಾರ ಇದರಲ್ಲಿ ಯೋಚನೆ ಮಾಡೇ ಇದನ್ನು ಕಳಿಸಿರೋದು. ಯಾಕಂದರೆ ನಮ್ಮ ಒಬ್ಬ ಗಗನಯಾತ್ರಿ ಈ ಬಗೆಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಈ ಬಗೆಯ ಅಂತರಿಕ್ಷಯಾನವನ್ನು ಕೈಗೊಂಡರೆ, ಯಾವುದೇ ಅಭಿಯಾನ ಆಗಿರ್ಬೋದು, ಆವಾಗ ನಮಗೆ ದೊರಕುವಂತಹ ಅಮೂಲ್ಯವಾದ ಮಾಹಿತಿ ಬೇರಾವ ಮೂಲದಿಂದಲೂ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವ, ಆ ಅಮೂಲ್ಯವಾದ ಮಾಹಿತಿ ಸಿಗೋದು ಈ ರೀತಿ ಅಂತರಿಕ್ಷಯಾನವನ್ನು ಕೈಗೊಳ್ಳುವ ಮೂಲಕ ಮಾತ್ರ. ಹೀಗಾಗಿ ಇದನ್ನು ಯೋಚನೆ ಮಾಡೇ ಶುಭಾಂಶು ಶುಕ್ಲಾ ಅವ್ರನ್ನ ಈ ಅಭಿಯಾನದಲ್ಲಿ ಕಳಿಸುವ ನಿರ್ಧಾರನ ತಗೊಂಡು ಅವರು ಆ ಅಭಿಯಾನದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದು ಭಾರತದಲ್ಲಿ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ.
1: ಹೌದು, ಮತ್ತು ತಾವು ಹೇಳಿದ ಹಾಗೆ ಈ ಮಾನವ ಸಹಿತ ಒಂದು ಯಾನ, ಒಂದು ಮಿಷನ್ ಇದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇತ್ತೀಚೆಗೆ ನಾಸಾದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಒಂದು ವಿವರವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಮಾನವ ಸಹಿತ ಈ ಯಾನವನ್ನು ಕಳುಹಿಸುವುದು ಒಂದು ಭಾಗ, ಆದರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋದು ಮತ್ತೊಂದು ಮಹತ್ವದ ಭಾಗ. ಈಗ ರಾಕೆಟ್, ಮ್ಯಾನ್ಲೆಸ್ ರಾಕೆಟ್ಗಳಾದರೆ ಅದು ಹೋಗುತ್ತೆ, ವಾಪಸ್ ಬರೋದು ಇಟ್ಸ್ ನಾಟ್ ಸೋ ಅಂದರೆ ಸೆಕ್ಯೂರ್ ಆಗಿರಲೇಬೇಕಾದಿಲ್ಲ. ಬಟ್ ಮಾನವರನ್ನು ಮತ್ತೆ ವಾಪಸ್ಸು ನಮ್ಮ ಭೂಮಿಗೆ ಕರೆತರೋದು ಎಷ್ಟು ಮಹತ್ವದ ಭಾಗ ಅನ್ನೋದು ಇತ್ತೀಚಿನ ನಾವು ನಾಸಾದ ಮಿಷನ್ನಲ್ಲಿ ನಾವು ಕಂಡುಕೊಂಡ್ವಿ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಯೋಜನೆ ಇದೆಯಲ್ಲ, ಎಷ್ಟು ಕ್ಲಿಷ್ಟಕರದ್ದು, ಮತ್ತು ಅದಕ್ಕೆ ಭಾರತ ಎಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ನೀವು ವಿವರಿಸಿ ಕೊಡಬಹುದಂತ.
0: ಖಂಡಿತ. ನೋಡಿ, ಇಲ್ಲಿ ಎರಡು ವಿಚಾರಗಳನ್ನು ಹೇಳಬೇಕು. ಮೊದಲನೇದಾಗಿ, ಅಂತರಿಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟ ಅನ್ನೋ, ಅಲ್ಲಿಂದ ಹಿಂತಿರುಗೋದು ಅಷ್ಟೇ ಕಷ್ಟ. ಬೆಟ್ಟ ಹಚ್ಚಿದಾಗ ಹತ್ತೋದು ಉಸಿರು ಹಿಡ್ಕೊಂಡು ಹತ್ತಬೋದು, ಯಾಕಂದರೆ ನೀವು ಗುರುತ್ವಾಕರ್ಷಣ ಶಕ್ತಿಯನ್ನು ವಿರೋಧಿಸ್ತಾ ಇರ್ತೀರ, ಕೆಳಗೆ ಬರ್ತಾ ಆ ಥರ ತೊಂದರೆ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ಹೋಗೋದು ಕಷ್ಟ, ಬರೋದು ಕಷ್ಟ. ಯಾಕಂದರೆ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದ ವೇಗ ಎಷ್ಟು ಗೊತ್ತೆ? ಕೇವಲ ಗಂಟೆಗೆ 28,000 ಕಿಲೋಮೀಟರ್ಗಳು. ಅಂದರೆ ನಾವು ನಮ್ಮ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಓಡಾಡ್ತೀವೋ ಅದರ 1,000 ಪಟ್ಟು ಹೆಚ್ಚು. ಅಷ್ಟು ವೇಗದಲ್ಲಿ ಧಾವಿಸ್ತಾ ಇರೋರು ಅರ್ಧ ಗಂಟೆನಲ್ಲಿ ವಾಪಸ್ ಬರಬೇಕು ಅಂದರೆ ಯಾವ ರೀತಿ ವಾಪಸ್ ಬರೋದು? ಅಲ್ಲೂ ರಾಕೆಟ್ಗಳ ಅಗತ್ಯ. ಅಂದರೆ ಹೋಗಕ್ಕೆ ಬೇಕಾದಂತಹ ರಾಕೆಟ್ಗಳು, ಅಂತಹ ದೊಡ್ಡ ರಾಕೆಟ್ಗಳು ಬೇಡ. ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಆ ನೌಕೆ ವಾತಾವರಣದ ಒಳಗೆ ಧುಮುಕತ್ತೆ. ಆವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾಗುವ ಘರ್ಷಣೆಯಿಂದ ಅದರ ವೇಗ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆದರೆ ಯಾವುದೂ ಫ್ರೀಯಾಗಿ ಯಾವುದೂ ಸಿಗೋದಿಲ್ಲ. ವೇಗ ಕಡಿಮೆ ಆದಂತೆ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನಿಭಾಯಿಸಿದರೆ ಬಹಳ ಒಳ್ಳೆಯದು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ರೂಪಿಸೋದು ಇವತ್ತು ಭಾರತದಲ್ಲಿ ಸಾಗ್ತಾ ಇದೆ. ಇದರಲ್ಲಿ ಏನು ಉತ್ಪ್ರೇಕ್ಷೆ ಏನಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ 60 ವರ್ಷದ ಸಾಧನೆಯನ್ನು ನೋಡಿದ್ರೆ, ಅದರಲ್ಲೂ ಇತ್ತೀಚಿನ ವರ್ಷಗಳ ಸಾಧನೆಯನ್ನು ನೋಡಿದ್ರೆ ನಮಗೆ ಯಾವುದೇ ಅನುಮಾನ ಮೂಡೋದಿಲ್ಲ.
1: ಮತ್ತು ಈ 2035 ವೇಳೆಗೆ ಭಾರತೀಯ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಒಂದು ಅಂತರಿಕ್ಷ ನಿಲ್ದಾಣವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಗುರಿ ನಮ್ಮ ಸರ್ಕಾರಕ್ಕಿದೆ. ಈ ಒಂದು ಸ್ಪೇಸ್ ಸ್ಟೇಷನ್ ನಮ್ಮ ಮುಂದಿನ ಮುಂಬರುವ ಭವಿಷ್ಯದ ಈ ಬಾಹ್ಯಾಕಾಶ ಯೋಜನೆಗಳಿಗೆ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ?
0: ಬಹಳ ಒಳ್ಳೆಯ ಪ್ರಶ್ನೆ ಇದು. ನೋಡಿ, 2035 ಸುಮಾರಿಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ ಬ್ಯಾಸ್ ಅಂತ ಹೇಳ್ತೀವಿ, ಇದನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರ ಇವತ್ತು ಅದರ ಆಸೆ ಇವತ್ತು ಭಾರತದ ನಮ್ಮ ದೇಶದ ಅದೊಂದು ಆಸೆ. ಇದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕಷ್ಟು ಕೆಲಸಗಳು ಸಾಗ್ತಾ ಇದೆ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ. ಇದು ಗಗನಯಾನ ಮೊದಲ ಹಂತ, ಅದಾದ ನಂತರ ಬ್ಯಾಸ್ ಅಂತ ಏನು ಹೇಳ್ತೀವಿ ಅದು. ಇವೆಲ್ಲವೂ ಇದರಲ್ಲಿ ದೊರೆಯುವಂತಹ ತರಬೇತಿ ಮುಂದೆ ಭಾರತೀಯರು ಚಂದ್ರನಲ್ಲಿಗೆ ಸಾಗುವ ಕೆಲಸವನ್ನು, ಅದಕ್ಕೂ ಕೂಡ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಪೂರಕವಾಗಿರುತ್ತೆ. ಇದಾದ ಮೇಲೆ ಭಾರತಕ್ಕೆ ಇರುವಂತಹ ಮತ್ತೊಂದು ಆಸೆ ಏನಪ್ಪ ಅಂದರೆ 2047 ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಒಂದು ಶತಮಾನ ಆಗಿ ಆ ಶತಮಾನೋತ್ಸವವನ್ನು ಆಚರಿಸುವ ವೇಳೆಯಲ್ಲಿ ನಮ್ಮ ಗಗನಯಾತ್ರಿಗಳು ಅಲ್ಲಿ ಖಾಯಂ ನೆಲೆಯಲ್ಲಿ ಅಲ್ಲಿ ನೆಲೆಸಿರಬೇಕು ಅನ್ನೋದು. ಹೀಗಾಗಿ ಕ್ರಮಬದ್ಧವಾಗಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮೊದಲಿನಿಂದಲೂ ಸಾಗ್ತಾ ಇದೆ. ಈ ನಡುವೆ ಕೂಡ ಅನೇಕ ಸವಾಲುಗಳಿದೆ ಇಲ್ಲ ಅನ್ನಲ್ಲ, ಅದನ್ನು ನೀವು ಹಿಂದಿನ ನಮ್ಮ ಇತಿಹಾಸನ ನೋಡಿದರೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮನ ಈ ಸವಾಲುಗಳನ್ನು ಖಂಡಿತ ಎದುರಿಸಿ ಯಶಸ್ವಿಯಾಗಿ ಭಾರತ ಮುನ್ನಡೆಯುತ್ತೆ ಅಂತ. ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿದ್ದ ನನಗೆ ಖಂಡಿತ ಆತ್ಮವಿಶ್ವಾಸ, ನಮ್ಮ ಆತ್ಮನಿರ್ಭರತೆಯ ಬಗ್ಗೆ ನನಗೆ ಆತ್ಮವಿಶ್ವಾಸ ಖಂಡಿತ ಇದೆ.
1: ಹೀಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಕಳೆದ ಒಂದು ದಶಕದಲ್ಲಿ ಮಹತ್ವದ ಮೈಲುಗಲ್ಲುಗಳು ಮತ್ತು ಸಂಶೋಧನೆಗಳು ಸಾಗ್ತಾ ಇರೋದು ಒಂದು ಭಾಗ. ಆದರೆ ಮತ್ತೊಂದು ದೃಷ್ಟಿಯಲ್ಲಿ ನಾವು ಈ ಅಂತರಿಕ್ಷ ವಲಯದಲ್ಲಿ ನೀತಿ ದೃಷ್ಟಿಯಿಂದ, ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಈಗ ನಾವು ಈ ವಿಭಾಗದಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ನೂರಾರು ಸ್ಟಾರ್ಟಪ್ಗಳು ಈ ವಲಯದಲ್ಲಿ ಬಂದಿದ್ದಾವೆ. ಮತ್ತು ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ನಾವು ಉಡಾವಣೆ ಮಾಡುವುದರಲ್ಲಿ ವಿಶ್ವಾಸಾರ್ಹತೆ ಭಾರತ ಗಳಿಸಿರೋದ್ರಿಂದಾಗಿ ವಿದೇಶಿ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡೋದರಲ್ಲಿ ಕೂಡ ಒಂದು ವಾಣಿಜ್ಯಾತ್ಮಕವಾಗಿ ಕಮರ್ಷಿಯಲ್ ಆಸ್ಪೆಕ್ಟಿಂದ ಕೂಡ ಇದನ್ನು ನಾವು ನೋಡಬಹುದು. ಒಟ್ಟಾರೆ ಈ ನೀತಿ ನಮ್ಮ ಈ ಬಾಹ್ಯಾಕಾಶ ವಲಯದ ಭವಿಷ್ಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ, ಇವತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ ನಾನು ಭಾರತ ಇದರವರೆಗೂ ಏನು ಸಾಧಿಸಿದೆಯೋ ಸಾಧನೆಗೆ ಅಗತ್ಯವಾದ ತಂತ್ರಜ್ಞಾನ ಇದೆ, ಆದರೆ ಅದಕ್ಕೆ ಬೇಕಾದ ಕೆಪಾಸಿಟಿ ಅಂತೇನು ಹೇಳ್ತೀವಿ, ತನ್ನ ಕೈಲಿ ಆಗೋಷ್ಟು ಅದ್ರ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಹಾಗಾಗಿಯೇ ಭಾರತ ಸರ್ಕಾರ ಇದನ್ನು ಬಹಳ ಯೋಚಿಸಿ 2020 ಈ ಒಂದು ನೀತಿಯಲ್ಲಿ ತಾನು ಅನುಸರಿಸುತ್ತಿದ್ದ ವಿಧಾನದಲ್ಲಿ ಬದಲಾವಣೆ ತಂದುಕೊಂಡು ಖಾಸಗಿ ಕ್ಷೇತ್ರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತಾವೇ ಹೇಳ್ದಂಗೆ ಸ್ಟಾರ್ಟ್ಅಪ್ಸ್ ನೋಡಿ ಯಾವ ರೀತಿ ಅನೇಕ ಹೆಸರುಗಳಿದೆ. ನಾನು ಖಾಸಗಿ ಸಂಸ್ಥೆಗಳ ಆಗಿದ್ದರಿಂದ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಆದರೆ ಅವುಗಳೆಲ್ಲವೂ ಕೂಡ ಇದನ್ನು ಈ ಚಾಲೆಂಜನ್ನು ಈ ಸವಾಲನ್ನು ಸ್ವೀಕರಿಸಿ ಅವು ಕೂಡ ಮುಂದುವರಿತಾ ಇವೆ. ಇದು ಅಂತರಿಕ್ಷವನ್ನು ನಾವು ಮತ್ತಷ್ಟು ನಮಗೆ ವಾಣಿಜ್ಯಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ.
1: ಈಗ ಬಾಹ್ಯಾಕಾಶ ವಲಯದಲ್ಲಿ ಅಬ್ಸರ್ವೇಟರೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಆಸ್ಟ್ರೋಸ್ಯಾಟ್ ಇದೆ ಮತ್ತು ಎಕ್ಸ್ಪೋಸ್ಯಾಟ್ ಇದೆ. ಈ ಒಂದು ಉಪಗ್ರಹಗಳು ಮತ್ತು ಈ ಯೋಜನೆಗಳು ನಮ್ಮ ಬಾಹ್ಯಾಕಾಶ ವಲಯವನ್ನು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ, ಇವತ್ತು ನೋಡಿ ನಮ್ಮ ಉಪಗ್ರಹಗಳು ನಮ್ಮ ಆರ್ಥಿಕತೆಗೆ ಬಹಳ ಮುಖ್ಯವಾದ ಮಹತ್ತರವಾದ ಕೊಡುಗೆಯನ್ನು ನೀಡ್ತವೆ. ಇವು ಸಂಪರ್ಕ ಉಪಗ್ರಹಗಳಿರ್ಬೋದು, ಹವಾಮಾನ ವೀಕ್ಷಣಾ ಉಪಗ್ರಹಗಳಿರ್ಬೋದು, ಯಾನ ನಿರ್ವಹಣಾ ಉಪಗ್ರಹಗಳಿರ್ಬೋದು ಅಂದರೆ ನ್ಯಾವಿಗೇಷನ್, ಜೊತೆಗೆ ಸಂಪನ್ಮೂಲಗಳನ್ನು ಮಾಪನ ಮಾಡುವಂತಹ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಥವಾ ಭೂವೀಕ್ಷಣಾ ಉಪಗ್ರಹಗಳಿರ್ಬೋದು. ಆದರೆ ಇದರ ಜೊತೆಗೆ ವೈಜ್ಞಾನಿಕ ಉಪಗ್ರಹಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ. ಆಸ್ಟ್ರೋಸ್ಯಾಟ್ ಅನ್ನುವಂತಹ ಉಪಗ್ರಹ 4 ವಿಶಿಷ್ಟ ಕಣ್ಣುಗಳನ್ನು ಉಳ್ಳಂತಹ ಒಂದು ಉಪಗ್ರಹ, ದೃಗ್ಗೋಚರ ಬೆಳಕು ಅಂದರೆ ವಿಸಿಬಲ್ ಲೈಟ್ನ ಅಲ್ಟ್ರಾ ವೈಲೆಟ್ ಅಂತ ನಾವೇನು ಹೇಳ್ತೀವಿ, ಅತಿನೇರಳೆ ಕಿರಣಗಳನ್ನು, ಕ್ಷಾಕಿರಣಗಳು ಅಂದರೆ ಎಕ್ಸ್ರೇಸ್ನ, ಹಾಗೂ ಗಾಮಾ ಕಿರಣಗಳನ್ನ, ಈ 4 ಬಗೆಯ ವಿದ್ಯುತ್ಕಾಂತೀಯ ಕಿರಣಗಳನ್ನು ಆಕಾಶಗಳಿಂದ ಏನು ಬರುತ್ತೆ ಅದನ್ನು ಗ್ರಹಿಸಿ ವಿಜ್ಞಾನಿಗಳಿಗೆ ದೊರಕಿಸಿಕೊಡುವ ಮೂಲಕ ಅಂತಹ ಆಕಾಶಕಾಯಗಳನ್ನು, ಈ ಬ್ರಹ್ಮಾಂಡವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು ಈ ಉಪಗ್ರಹ ಒದಗಿಸ್ಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಹೀಗಾಗಿ ಜೀವನವನ್ನು ಉತ್ತಮಪಡಿಸಿಕೊಳ್ಳೋದು, ಮತ್ತಷ್ಟು ಸುರಕ್ಷಿತವನ್ನಾಗಿ ಪರಿವರ್ತಿಸೋದು ಮಾನವ ಜೀವನವನ್ನು, ಅದರ ಜೊತೆಗೆ ಮಾನವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಒಂದು ಕಾರ್ಯದಲ್ಲೂ ನಮ್ಮ ಉಪಗ್ರಹಗಳು ಇವತ್ತು ಮಗ್ನರಾಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಇಲ್ಲಿಯವರೆಗೆ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಉಪಗ್ರಹ ವಿಜ್ಞಾನಿ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೇಂದ್ರದ NDA ಸರ್ಕಾರಕ್ಕೆ 12 ವರ್ಷ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನ

0: ಇಸ್ರೋ ನಡೆಸಿಕೊಟ್ಟವರು ನಾರಾಯಣ ಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಎಂಟು ಗಂಟೆ 29 ನಿಮಿಷ, ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆಡ್ಸ್ ಅನ್ನ ಕೇಳ್ತಾ ಇದ್ದೀರಾ. ಒಲವಿನ ಆಲಾಪ ಕಾರ್ಯಕ್ರಮ ಮುಂದುವರೆದಾದ ಈ ಹೊತ್ತಲ್ಲಿ ಪ್ರೀತಿಯ ಹಾಡುಗಳನ್ನ ಕೇಳ್ತಾ ಕಪ್ ಚಪ್ ಅನ್ನೋದಷ್ಟೇ ನಮ್ ಕೆಲ್ಸ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಕನ್ನಡ ಕಾಮನಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಸಾಗಿ ಬರ್ತಾ ಇದ್ದೀವಿ. ನೀವು ನಾವು ಚಂದದ ಗೀತೆಗಳು ನಾನ್ ಮೇಲೆ ನಾನು ಚಂದ ಅಲ್ವಾ, ನಾನು ಚಂದ ಅಲ್ವಾ ಅಂತ ನಿಮ್ಮನ್ನ ಕೇಳ್ತಾ ಇದ್ದು. ಯಾಗಿದೆ ಈ ಹೊತ್ತಲ್ಲಿ ಪಯಣ ಚಿತ್ರದ ಗೀತೆ ಮೂಡಿ ಬಂತು. ಗಪ್ಚುಪ್ ಮೊದಲು ಸೋನು ನಿಗಮ್ ಮತ್ತು ಸುಮಾ ಶಾಸ್ತ್ರಿ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅದು ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಇತ್ತು. ಅದಾದ ನಂತರ ಈಗಷ್ಟೇ ಕೇಳಿದ ಹಾಡಾಗಿತ್ತು ಏ ಚಿತ್ರದ್ದು ಸುಮ್ ಸುಮ್ಮನೆ. ಖಂಡಿತವಾಗ್ಲೂ ಈ ಚಂದದ ಗೀತೆಯನ್ನ ಕೇಳಿದ್ರಿ, ರಾಜೇಶ್ ಕೃಷ್ಣನ್ ಅವರ ದನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನದ ಗೀತೆ ಇದಾಗಿತ್ತು. ಸುಮ್ಮನಿರ್ಬೇಕು ಸುಮ್ ಸುಮ್ಮನಿರ್ಬೇಕು ಈ ಮಾತುಗಳನ್ನ ಹೇಳ್ತಾ ಹೇಳ್ತಾ ಈಗ ನಿಮಗೋಸ್ಕರ ಮತ್ತೊಂದು ಗೀತೆ ಮೂಡಿ ಬರುತ್ತೆ. ಈ ಹೊತ್ತಿನ ಕೊನೆಯ ಗೀತೆಯಾಗಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಲ್ಲ ಚಿತ್ರದಿಂದ ಉನ್ನಿ ಕೃಷ್ಣನ್ ಅವರು ಮತ್ತು ಹರಿಣಿ ಅವರು ಜೊತೆಯಾಗಿ ಹಾಡಿದ್ದಾರೆ. ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ, ವೆಂಕಟ ನಾರಾಯಣ್ ಅವರ ಸಂಗೀತ ನಿರ್ದೇಶನ ಇದೆ. ನಲ್ಲ ಚಿತ್ರದ ಗಪ್ ಚುಪ್ ಗೀತೆ. ಅದಕ್ಕೂ ಮೊದಲು ಸಂದೇಶ ಬಂದಿದೆ ನಮಗೆ ಉಮೇಶ್ ಅವರದು ಸಿರಿಗೆರೆಯಿಂದ, ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ. ಪ್ರೀತಿಯಿಂದ ನಾವು ಕೂಡ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಗೀತೆಯೊಟ್ಟಿಗೆ ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾಕೆ ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

9:20 ಆಗಿ 35 ಸೆಕೆಂಡು ಆಗೋಯ್ತು. ಕನ್ನಡ ಕಾಮನಬಿಲ್ಲು 101.3 ನಿಮ್ಮ ಕ್ಷಣವನ್ನ ಸುಖವೆನ್ಸೋ ಹಿತಾನ್ಸೋ ಹಾಡುಗಳು ಜೊತೆಯಾಗತ್ತೆ. ಹಾಡುಗಳು ಸುಕೂನ್ ಕೇಪಲ್ನಲ್ಲಿ ಮೂಡಿ ಬರುತ್ತೆ. ಹೇಗಿದೆ ಈ ಹೊತ್ತು ಅನ್ನೋದನ್ನ ಹಂಚ್ಕೋಬೇಕಾದ್ರೆ 9:08:09:01 ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸಿ. ಮೇರೆ ಸನಂ ಚಿತ್ರದ ಗೀತೆ ಇದಾಗಿತ್ತು. ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆಯವರ ಸಿರಿಕಂಠದಲ್ಲಿ ಮೂಡಿ ಬಂತು. ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ, ಓಪಿ ನಯ್ಯರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಈ ಗೀತೆನ ಕೇಳೋಣ ಅಂತ ಮನಸ್ಸು ತುಂಬಾ ಕೇಳಿಸ್ತಾ ಇದೆ. ಸುರಯ್ಯ ಮತ್ತು ತರತ್ ಮೊಹಮ್ಮದ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರೋ ಗೀತೆ ಮಾಲಿಕ್ ಚಿತ್ರದ್ದು. ಶಕೀಲ್ ಅವರ ಸಾಹಿತ್ಯ ಇದೆ, ಗುಲಾಂ ಮೊಹಮ್ಮದ್ ಅವರ ಸಂಗೀತ ನಿರ್ದೇಶನ ಇದೆ. ಆದರೆ ಈ ಗೀತೆಗೂ ಮುಂಚೆ ಮೇ ತೋ ಚಲಾ ಗೀತೆ ಕೇಳೋಣ. ಧರ್ಕಾನ್ ಚಿತ್ರದ್ದು, ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ ಗೀತೆ. ರವಿ ಅವರೇ ಈ ಗೀತೆಗೆ ಸಂಗೀತ ಒದಗಿಸಿದ್ದಾರೆ ಮತ್ತು ಸಾಹಿತ್ಯದಲ್ಲೂ ಕೂಡ ಜೊತೆಯಾಗಿದ್ದಾರೆ ಪ್ರೇಮ್ ಧವನ್ ಅವರೊಟ್ಟಿಗೆ. ಈ ಎರಡೂ ಗೀತೆಗಳು ನಿಮಗಾಗಿ ಸುಕೂನ್ ಕೇಪಲ್ನಲ್ಲಿ ನಿಮ್ಮ ಮನಸ್ಸಿಗೆ ಖುಷಿ ನೀಡೋದಕ್ಕೆ ಮೂಡಿ ಬರ್ತದೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

ಚಂದದ ಹಾಡುಗಳು, ಅತಿ ಚಂದದ ಮಾತುಕತೆ ನಿಮ್ಮ ಸಂದೇಶದ ಮುಖಾಂತರ ಜೊತೆಯಾಗ್ತಾ ಇದೆ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ. ಉಮೇಶ್ ಅವರೇ ಸಿರಿಗೆರೆಯಿಂದ ಸಂದೇಶ ಕಳಿಸಿದಿರಾ, ಧನ್ಯವಾದ. ಇವರ ಹಾಗೆ ನೀವು ಕೂಡ ಸಂದೇಶ ಕಳಿಸಿ ನಮ್ಮೊಟ್ಟಿಗೆ ನಿಮ್ಮ ಮಾತನ್ನ ಹೇಳಬಹುದು. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಈ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ. ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದೀಗ ಮುಡಿ ಬರುತ್ತೆ ಗೀತೆ. ಆಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ, ಮಜ್ರೂಹ್ ಅವರ ಸಾಹಿತ್ಯ ಇದೆ, ಆಶಾ ಭೋನ್ಸ್ಲೆ ಅವರ ದನಿ ಇರುವಂತಹ ಗೀತೆ, ರಾಮ್ಪುರ್ಕಾ ಲಕ್ಷ್ಮಣ್ ಯಾವ ಗೀತೆ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಹೇಗಿತ್ತು ದೋ ಚೋರ್ ಚಿತ್ರದ ಗೀತೆ? ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಮಜ್ರೂಹ್ ಸುಲ್ತಾನ್ ಪುರಿಯವರ ಸಾಹಿತ್ಯ, ಆಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದಾಗಿತ್ತು. ನಾವು ಜೊತೆಯಾಗಿದ್ದೀವಿ ಸುಕೂನ್ ಕೆ ಪಲ್ ಈ ಒಂದು ಕಾರ್ಯಕ್ರಮದಲ್ಲಿ. ಸಂದೇಶಗಳು ಬರ್ತಾನೇ ಇದೆ ನಿಮ್ಮ ಕಡೆಯಿಂದ, ನೀವು ಕೂಡ ಸಂದೇಶ ಕಳಿಸಿ ಹೇಗಿದೆ ಮನಸ್ಸಿಗೆ ಈ ಹಾಯ್ ಅನ್ಸೋ ಹೊತ್ತು ಅನ್ನೋದನ್ನು ಹೇಳ್ಬೋದು. 9484901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಅಂದಹಾಗೆ ಈಗ ನಿಮಗಾಗಿ ಮೂಡಿಬರೋ ಮುಂದಿನ ಗೀತೆ ಯಾವುದು ಪ್ರಶ್ನೆ ಕಾಡ್ತಾ ಇರಬೇಕು ನಿಮ್ಮನ್ನ. ಈಗ ಮೂಡಿ ಬರ್ತಾ ಇದೆ ಗೋಮ್ತಿ ಕೆ ಕಿನಾರೆ ಚಿತ್ರದ ಗೀತೆ, ಮನ್ಹಾರ್ ಉದಾಸ್ ಅವರ ಧ್ವನಿಯಲ್ಲಿದೆ, ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯ ಮತ್ತು ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗೂ ಇದೆ. ನಂತರ ಆನಂದ್ ಬಕ್ಷಿಯವರ ಸಾಹಿತ್ಯ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ, ಶಂಷದ್ ಬೇಗಂ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಜುಗ್ನು ಚಿತ್ರದಿಂದ. ಗೀತೆಗಳನ್ನ ಕೇಳ್ತಾ ಇರಿ, ಜೊತೆಯಾಗೇರಿ. ಇದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಹೇಗನ್ನಿಸ್ತದೆ ಕಾರ್ಯಕ್ರಮ ಸಂದೇಶದ ಮುಖಾಂತರ ಬೇಗ ತಿಳಿಸ್ಕೊಡಿ.
1: ಟ್ಯಾಕ್ಸಿ ವಾಲೆ ಸದಾಜಿ ನೇ ಕಹಾ ಮೇಮ್ ಸಾಹಬ್ ಇಸ್ ಮುಂಡೆ ನು ಲಿಫ್ಟ್ ದೇ ದೋ, ಇಸ್ಸೆ ಪಹಲೆ ಕಿ ಮೈ ಕುಛ್ ಕಹತಿ ಉಸ್ಕೆ ಪಾಸ್ ಜೋ ಲಲ್ಲು ಥಾ ಫಟ್ ಸೇ ಬೋಲ್ ಪಡಾ, ನಹಿ ನಹಿ ಯೆ ಲಡ್ಕಿಯೋ ಸೇ ಲಿಫ್ಟ್ ನಹಿ ಲೇತೆ, ಇನ್ಕಿ ಮಾತಾ ಜಿ ನೇ ಮನಾ ಕಿಯಾ ಹೈ.
2: ರೋಶನಿ ತೂ ಭಿ ಕಿಸ್ ಲಲ್ಲು ಕಾ ಜಿಕ್ರ ಕರ್ ಬೈಠಿ ಯಾರ್, ಯಹಾ ಕೆ ಸಿಂಗರ್ ಕಾ ಗಾನಾ ಸುನೇಗಿ ತೋ ದಿನ ಭರ್ ಕಿ ಬೋರಿಯತ್ ದೂರ್ ಹೋ ಜಾಯೇಗಿ. ಹೈ ಜಾಲಿಮ್ ಕ್ಯಾ ಗಾತಾ ಹೈ ಕ್ಯಾ ಬಜಾತಾ ಹೈ ಯಾರ್.
1: ಅಚ್ಛಾ
2: ಹಾ ಯಾರ್.
1: ರೋಶನಿ ಜರಾ ದಿಲ್ ಥಾಮ್ ಕೆ ಗಾನಾ ಸುನ್ನಾ, ತುಮಾರೇ ದಿಲ್ ಕಿ ಧಡ್ಕನೆ ಬಢ್ ಜಾಯೇಂಗಿ.
2: ಯಾರ್ ರೋಶನಿ ಮುಝೆ ತೋ ಡರ್ ಹೈ ಕಹೀಂ ತುಮ್ ಉಸೆ ಅಪ್ನಾ ದಿಲ್ ನಾ ದೇ ಬೈಠೋ.
1: ಓ ಹೋ ಹೋ ಹೋ ಹೋ, ಮೈನೆ ತೋ ಇತ್ನಾ ಹಸೀನ್ ಆದ್ಮಿ ನಹೀ ದೇಖಾ, ಕಂಬಕ್ತ ಇಸ್ ಕದರ್ ದಿಲ್ ಔರ್ ದಿಮಾಗ್ ಪರ್ ಛಾ ಗಯಾ ಹೈ ಕಿ ಬಸ್.
2: बस बस बस बहुत तारीफ हो चुकी, ऐसा लगता है तुझे उससे इश्क हो गया है.
1: अरे मैं तो उसकी दीवानी हूँ, मगर वो पत्थर दिल कभी किसी की तरफ आग भर के भी नहीं देखता.
2: आज तुम्हारे उस पत्थर दिल को हम भी देखेंगे, देखते हैं कैसे आग भर कर नहीं देखता.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
4: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
5: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಕನ್ನಡ ಕಾಮನಬಿಲಿನಲ್ಲಿ ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೀವಿ. ನಾಗೇಂದ್ರ ತಾವರೆ ಕೆರೆಯವರ ಸಂದೇಶ, ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ, ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ ಬಂದಿದೆ ಸಂದೇಶ, ಮಂಜುಶ್ರೀ ಅವರದು ಧಾರವಾಡದಿಂದ. ಎಲ್ಲರಿಗೂ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಸೋ ಮಚ್. ಈ ಹೊತ್ತಲ್ಲಿ ನಿಮ್ಮನ್ನ ಬಂದು ತಲುಪುವ ಗೀತೆ ಇನ್ಯಾವುದು? ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆಯೊಂದಿದೆ, ಬಾಯ್ ಹೋದೋ ಐಸಾ ಚಿತ್ರದಿಂದ. ಸಾಹಿರ್ ಅವರ ಸಾಹಿತ್ಯದೇ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ ಇದೆ, ಹಾಗೆ ಸಿ ರಾಮಚಂದ್ರ ಅವರ ಸಂಗೀತ, ಕಮರ್ ಲಾಲಾಲ್ ಬುದ್ಧಿ ಅವರ ಸಾಹಿತ್ಯ ಇರುವಂತಹ ಗೀತೆ ಶಬಿಸ್ತಾನ್ ಚಿತ್ರದ್ದು ಈ ಎರಡು ಗೀತೆಗಳು. ನಂತರದ ಗೀತೆ ಮುಡಿ ಬರೋದು ಗೀತಾ ದತ್ ಮತ್ತು ತಾಲತ್ ಮೊಹಮ್ಮದ್ ಅವರ ಧ್ವನಿಯಲ್ಲಿ. ಈ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿರಿ. ಈ ಗೀತೆಗಳೊಟ್ಟಿಗೆ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ರೀ FM ರೇನ್ಬೋ 101.3 ಮೆಗಾಹರ್ಟ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಥ್ಯಾಂಕ್ ಯು.
1: ಪ್ಯಾರೇ ಕಾ

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಹೌದು, ಕನಸಿನ ಲೋಕಕ್ಕೆ ಕಾಲಿಡೋದಕ್ಕೆ ಪ್ರೀತಿಯಿಂದ ಹಾಡುಗಳ ಜೊತೆಯಾಗಿ ನಿಮ್ಮೊಟ್ಟಿಗಾಗ್ತಾ ಇದ್ದೀವಿ ನಾವೀಗ. ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಚಂದದ ಗೀತೆಗಳು ಮುಡಿವರುತ್ತೆ ನಿಮ್ಮ ಸಂದೇಶದ ಜೊತೆಯಾಗಿ. ಖಂಡಿತವಾಗ್ಲೂ ನಮಗಂತೂ ಗ್ಯಾರಂಟಿ ಇದೆ, ಈ ಹಾಡುಗಳಿಗೆ ನಿಮ್ಮ ಮನ ಸೋತ್ ಹೋಗುತ್ತೆ.

ಖಂಡಿತವಾಗ್ಲೂ ನಿಮಗೂ ಹೀಗೆ ಅನ್ನಿಸ್ತಿರ್ಬೇಕಲ್ವಾ? ಈಗ ಯಾತಕ್ಕೆ ಮನಸೋಲ್ತೀವಿ ನಾವು ಎಫ್ ಎಂಗೆ ಅಂದರೆ ಇದೇ ಕಾರಣಕ್ಕೆ. ನಮ್ಮ ಜೊತೆಯಾದ ಈ ಗೀತೆ ರಾಮಚಂದ್ರ ರಾವ್ ಮತ್ತು ಲತಾ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆಯಾಗಿತ್ತು. ಮಹಾತ್ಮ ಕಬೀರ್ ಚಿತ್ರದ್ದು. ನರೇಂದ್ರ ಬಾಬು ಅವರು ಸಾಹಿತ್ಯ ನೀಡಿದ್ದಾರೆ. ಎಚ್ ಎಸ್ ಅನಸೂಯ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಎಂಥ ಅದ್ಭುತವಾದ ಗೀತೆ ಅಲ್ವಾ? ಅದರಲ್ಲೂ ಹೆಣ್ಮಕ್ಕಳು ಸಂಗೀತ ನೀಡಿರುವಂತಹ ಗೀತೆ, ವಾರೆ ವಾ, ಏನಂತೀರಾ? ಈಗ ನಿಮ್ಮ ಜೊತೆಯಾಗತ್ತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಚಂದ್ರಿಕಾ ಗುರುರಾಜ್ ಅವರ ಧ್ವನಿ ಬೆರೆತಿರುವ ಗೀತೆ ಯುಗಳ ಗೀತೆ. ಕಾದಂಬರಿ ಚಿತ್ರದ್ದು, ಪ್ರಥಮ ಚುಂಬನ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇದೆ ಈ ಗೀತೆಗೆ. ಈ ಗೀತೆಯ ನಂತರ ಪೃಥ್ವಿ ಚಿತ್ರದ ಗೀತೆ ನಿಮ್ಮೊಟ್ಟಿಗಾಗತ್ತೆ. ಹಾಗೆಲ್ಲ ನೀ ನೋಡಬೇಡ ಹೀಗೆ ಹೇಳ್ತಾ ಇದ್ದಾರೆ ಹರಿಚರಣ್ ಮತ್ತು ಅನಿತಾ ಅವರು. ಜಯಂತ್ ಕಾಯ್ಕಿಣಿ ಅವರು ಈ ಗೀತೆಗೆ ಸಾಹಿತ್ಯ ನೀಡಿದರೆ ಕದ್ರಿ ಮಣಿಕಾಂತ್ ಅವರ ಸಂಗೀತ ನಿರ್ದೇಶನ ಇದೆ. ಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗೇ ಇರಿ. ಇದು ಎಫ್ ಎಂ ರೇನ್ಬೋ 101.3 MHz.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಬ್ಯೂಟಿಫುಲ್ ಟ್ರ್ಯಾಕ್ಸ್ ಅಂತ ಹೇಳಿ ಸಂದೇಶಗಳು ಬಂದಿದೆ. ಆಹಾ, ಇನ್ನ ಚಂದದ ಹಾಡುಗಳು ಬೇಕ್ರಿ ಅಂತ ಕೂಡ ಸಂದೇಶಗಳು ಹೇಳಿ ನಮ್ಮನ್ನ ತಲುಪ್ತಾರೆ. ಆಯ್ತು ಆಯ್ತು ಆಯ್ತು, ಈಗ ಚಂದದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗಿ ಸಾಗೋಣ. ಹಾಡುಗಳು ನಿಮಗೋಸ್ಕರನೇ ಸಿದ್ಧವಾಗಿ ಕಾಯ್ತಾ ಇದೆ. ಸಂದೇಶ ಕಳಿಸಿರೋರು ಯಾರ್ಯಾರು? ವಿಜಯಪುರದ ಇಸ್ಮಾಯಿಲ್ ಅವರ ಸಂದೇಶ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮಂಗಳ ಅವರು ಮೈಸೂರಿನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ, ನಿನ್ನೆಲ್ಲರ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಸಂದೇಶಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಆಹಾ ಬಾಳೆ ಬಂಗಾರ ಅನ್ನಿಸ್ತಾ ಇದೆ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಯಾರ್ಯಾರಿಂದ? ಸ್ಮಿತಾ ಅವರು ಚಿತ್ರದುರ್ಗದಿಂದ. ಬಳಿಕ ಬಂತು ಸಂದೇಶ ನಮಗೆ ಎ ಹರಿಹರನ್ ಅವರದ್ದು ವಿಜ್ಞಾನ ನಗರದಿಂದ. ಬಳಿಕ ಲಕ್ಷ್ಮೀ ವೆಂಕಟೇಶ್ ಮತ್ತು ಕುಟುಂಬದವರು ಎಪಿಎಂಸಿ ಸಾಗರದಿಂದ. ಚಿತ್ರದುರ್ಗ ತಾಲೂಕಿನಿಂದ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರಿನಿಂದ ಕಲಬುರಗಿಯ ರಾಧಾಕೃಷ್ಣ ಅವರೇ, ನಿಮ್ಮ ಸಂದೇಶನೂ ಬಂದು ತಲುಪಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಉಮೇಶ್ ಅವರು ಸಿರಿಗೆರೆಯಿಂದ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಪ್ರೀತಿಯ ಮತ್ತು ಪ್ರೀತಿಯ ಧನ್ಯವಾದ. ಈ ಹೊತ್ತಿನ ಕಾರ್ಯಕ್ರಮವನ್ನು, ನಿಮ್ಮ ನೆಚ್ಚಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ FM ರೈನ್ಬೋ 101.3 MHz.

0: ಇನ್ನೀಗ ಕೇಳಿ, ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಜನವಿಶ್ವಾಸ.
1: ಯೇ ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೈ ಆನಂದ್ ಶ್ರೀವಾಸ್ತವ್.
2: ಏಕ್ ಓರ್ ಹಜಾರೋ ವರ್ಷೋ ಕಿ ಸಭ್ಯತಾಯೇ, ದೂಸರಿ ಓರ್ ನಯೇ ಭಾರತ್ ಕಿ ಆಕಾಂಕ್ಷಾಯೇ, ಏಕ್ ಓರ್ ವೇದೋ ಕಿ ವಾಣಿ ತೋ ದೂಸರಿ ಓರ್ ಡಿಜಿಟಲ್ ಯುಗ್ ಕಿ ಗತಿ, ಏಕ್ ಓರ್ ಕಾಶಿ ಕೆ ಘಾಟ್ ದೂಸರಿ ಓರ್ ವಿಶ್ವ ಮಂಚ ಪರ್ ಭಾರತ್ ಕಾ ಬಢ್ತಾ ಸಮ್ಮಾನ್. ಪಿಛಲೆ 12 ವರ್ಷೋ ಮೇ ಭಾರತ್ ನೇ ಸಿರ್ಫ ವಿಕಾಸ್ ಕಿ ನಯಿ ಇಬಾರತ್ ಹಿ ನಹೀ ಲಿಖಿ ಹೈ, ಭಾರತ್ ನೇ ಅಪ್ನಿ ಸಾಂಸ್ಕೃತಿಕ ಚೇತನಾ ವಿರಾಸತ್ ಔರ್ ಪಹಚಾನ್ ಕೋ ಏಕ್ ನಯೇ ಆತ್ಮವಿಶ್ವಾಸ್ ಕೆ ಸಾಥ್ ದುನಿಯಾ ಕೆ ಸಾಮ್ನೆ ಪ್ರಸ್ತುತ ಕಿಯಾ ಹೈ. ಕಾಶಿ ಕೆ ಧಾಮ್ ಕಿ ಬಾತ್ ಕರೇ ಯಾ ಫಿರ್ ಕೇದಾರನಾಥ್ ಕೆ ಪುನರ್ನಿರ್ಮಾಣ ಕಿ, ವಿದೇಶೋ ಸೆ ಆಯೇ ಮೂರ್ತಿಯೋ ಕಿ ಬಾತ್ ಕರೇ ಯಾ ಫಿರ್ ಜ್ಞಾನ್ ಭಾರತಂ ಮಿಷನ್ ಕಿ, ಸಾಥ್ ಹಿ ಸಾಥ್ ವಂದೇ ಮಾತರಂ ಕೆ 150 ವರ್ಷೋ ಕೆ ರಾಷ್ಟ್ರೀಯ ಉತ್ಸವ ಕಿ ಬಾತ್ ಕರೇ ಯಾ ಫಿರ್ ಹಮ್ ಬಾತ್ ಕರೇ ಆಜ್ ಆಧುನಿಕ ಹೋತೆ ಭಾರತ್ ಕೆ ನಯೇ ಸ್ವರೂಪ ಕಿ. ಹರ್ ಜಗಹ ಚರ್ಚಾ ಹೈ ಏಕ್ ಐಸೆ ಭಾರತ್ ಕಿ ಜಿಸ್ ಕಿ ಓರ್ ದುನಿಯಾ ಉಮ್ಮೀದ್ ಭರಿ ನಜರೋ ಸೆ ದೇಖ ರಹಿ ಹೈ. ಸಂಸ್ಕೃತಿ ಔರ್ ಪರ್ಯಟನ್ ಕೆ ಕ್ಷೇತ್ರ ಮೇ ಪಿಛಲೆ 12 ವರ್ಷ ಕಿಸ್ ತರೀಕೆ ಕೆ ರಹೇ, ಇಸ್ ಪರ್ ಚರ್ಚಾ ಕೆ ಲಿಯೆ ಆಜ್ ಕೆ ಖಾಸ್ ಮೆಹಮಾನ್ ಹೈ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ್ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್. ಆಕಾಶವಾಣಿ ಮೇ ಆಪ್ಕಾ ಬಹುತ್ ಬಹುತ್ ಸ್ವಾಗತ ಹೈ.
3: ಧನ್ಯವಾದ್, ಬಹುತ್ ಸಾರಾ ಆಭಾರ್ ಯಾ ಅವಸರ್ ಪ್ರದಾನ್ ಕರ್ನೆ ಕೆ ಲಿಯೆ.
2: ಶುರುವಾತ್ ಯಹೀ ಸೆ ಕರ್ತೆ ಹೈ, ಪಿಛಲೆ 12 ವರ್ಷ ಕಿ ಹಮ್ ಬಾತ್ ಕರೇ ತೋ ಸಂಸ್ಕೃತಿ ಕೆ ಕ್ಷೇತ್ರ ಮೇ ಆಪ್ ಕಿಸ್ ತರೀಕೆ ಸೆ ದೇಖ್ತೆ ಹೈ, ಚೂಂಕಿ ದುನಿಯಾ ಕೋ ಲಗ್ತಾ ಥಾ ಕಿ ವಿರಾಸತ್ ಔರ್ ವಿಕಾಸ್ ದೋ ಅಲಗ್ ಅಲಗ್ ವಿಷಯ ಹೈ, ಲೇಕಿನ್ ಭಾರತ್ ನೇ ಇಸೆ ಏಕ್ ಸಾಥ್ ಏಕಾಕಾರ್ ಕರ್ ದಿಖಾಯಾ ಹೈ.
3: ಮಾನ್ಯ ಪ್ರಧಾನ ಮಂತ್ರಿ ಜಿ ಕೆ ನೇತೃತ್ವ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಏಕ್ ತರಫ್ ಜನತಾ ಕೆ ವಿಶ್ವಾಸ್ ಪರ್ ಖರಾ ಉತರತೆ ಹುವೆ ಸರ್ವಸ್ಪರ್ಶಿ ಯೋಜನಾಓ ಕೆ ಮಾಧ್ಯಮ ಸೆ, ಲೋಕ ಕಲ್ಯಾಣಕಾರಿ ಸರ್ವ ಕಲ್ಯಾಣಕಾರಿ ಯೋಜನಾಓ ಕೆ ಮಾಧ್ಯಮ ಸೆ ದೇಶ ಕೋ ಪರಿವರ್ತಿತ ಕಿಯಾ. ವಹೀ ದೂಸರಿ ತರಫ್ ಜಾಂ ಭಾರತ ಕಾ ಆಮ ವ್ಯಕ್ತಿ ಗುಲಾಮಿ ಕಿ ಮಾನಸಿಕತಾ ಕೆ ಬೋಝ ಸೆ ದಬ್ ಕರ್ಕೆ ಭಾರತ ಪರ್ ಸ್ವಾಭಾವಿಕ ಗರ್ವ ಕರ್ನೆ ಕಿ ಜೋ ವ್ಯವಸ್ಥಾ ಥಿ, ಜೋ ವಿಚಾರ ಥಾ, ಉಸ್ಸೆ ಕಹೀ ದೂರ ಭಟಕ್ ಗಯಾ ಥಾ, ಉಸ್ಸೆ ಕಹೀ ಅಲಗ್ ಹೋ ಗಯಾ ಥಾ. ಭಾರತೀಯೋ ಕಾ ಭಾರತ ಕೆ ಪ್ರತಿ ಗರ್ವ ಕಾ ಬೋಧ ವಾಪಸ್ ಸ್ಥಾಪಿತ ಕರ್ನೆ ಮೇ ಪಿಛಲೆ 12 ಸಾಲ ಮೇ ಸಫಲತಾ ಪ್ರಾಪ್ತ ಕಿಯೇ. ಇಸ್ 12 ಸಾಲ ಕೆ ದೌರ್ ಮೇ ಜಿಸ್ ತರಹ ಸೆ ವಿರಾಸತ್ ಔರ್ ವಿಕಾಸ್ ದೋನೋ ಏಕ್ ಸಾಥ್ ಚಲೇ, ಹಮ್ ಗುಲಾಮಿ ಕಿ ಮಾನಸಿಕತಾ ಕೋ ಪೀಚೆ ಛೋಡ್ ಕರ್ಕೆ ಅಪ್ನಿ ವಿರಾಸತ್ ಕಾ ಸಂರಕ್ಷಣ ಕರ್ತೆ ಹುವೆ ವಿಕಸಿತ ಹೋನೆ ಕಿ ದಿಶಾ ಮೇ ಆಗೇ ಬಢೆ. ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಇಸ್ ದಿಶಾ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಕಾಮ ಹುವಾ ಹೈ ಔರ್ ಜೋ ಪರಿವರ್ತನ ಔರ್ ಪ್ರಭಾವ ಉಸ್ಕಾ ದಿಖಾಯಿ ದೇತಾ ಹೈ. ಮೈ ಜಿಮ್ಮೇದಾರಿ ಕೆ ಸಾಥ್ ಮೇ ಕಹಿ ಸಕ್ತಾ ಹೂಂ ಕಿ 12 ಸಾಲ ಕಾ ಕಾಲಖಂಡ ಜಬ್ ಭಾರತ್ ಕೆ ವಿಕಸಿತ ಹೋನೆ ಕಾ ಇತಿಹಾಸ ಲಿಖಾ ಜಾಯೇಗಾ, ತಬ್ ಭಾರತ್ ಕೆ ಸಾಂಸ್ಕೃತಿಕ ಪುನರ್ಜಾಗರಣ ಕಾ ದೌರ್ ಉಸ್ಕೆ ರೂಪ ಮೇ ಪರಿಭಾಷಿತ ಔರ್ ಚಿನ್ನಿತ ಕಿಯಾ ಜಾಯೇಗಾ.
2: ಜೀ ಬಿಲ್ಕುಲ್, ಕೈ ಸಾರೆ ಐಸೆ ವಿಷಯ ರಹೇ ಜಿಸ್ನೆ ಸಂಸ್ಕೃತಿ ಮಂತ್ರಾಲಯ ನೇ ಪಿಛಲೆ 12 ವರ್ಷೋ ಮೇ ಬೆಹತರೀನ್ ಕಾಮ ಕಿಯಾ. ಅಗರ್ ಏಕ್ ಏಕ್ ವಿಷಯ ಕಿ ಬಾತ್ ಕರೇ ತೋ ವಿದೇಶೋ ಸೆ ಜೋ ಪ್ರಾಚೀನ ಮೂರ್ತಿಯಾಂ ಆಯಿ ಉಸ್ಕಾ ಆಪ್ ಕಿತ್ನಾ ಪ್ರಭಾವ ಮಾನತೆ ಹೈ, ಸಿರ್ಫ್ ವೋ ಮೂರ್ತಿಯೋ ಕಾ ಆನಾ ನಹೀ ರಹಾ, ವೋ ಭಾರತ್ ಕಿ ಸಾಂಸ್ಕೃತಿಕ ಚೇತನಾ ಕಾ ವೈಶ್ವಿಕ ಪ್ರಸಾರ ಭಿ ದಿಖಾತಾ ಹೈ ಔರ್ ಸಾಥ್ ಹಿ ಸಾಥ್ ದಿಖಾತಾ ಹೈ ಕಿ ಜಬ್ ಸಂಸ್ಕೃತಿ ಕಿ ಕೋಯಿ ಚೀಜ್ ವಾಪಸ್ ಆತಿ ಹೈ ತೋ ವಿರಾಸತ್ ಭಿ ಹಮಾರಿ ಸಮೃದ್ಧ ಹೋತಿ ಹೈ.
3: ದೇಖಿಯೇ 70 ಕೆ ದಶಕ್ ಕೆ ಪ್ರಾರಂಭ ಮೇ

ತರುವ ನಿಮ್ಮ ಎಫ್ ಎಂ ರೇನ್ಬೋ 101.3 ಮೆಗಾಹೆಡ್ಸನ್ನ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.